ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಅಚ್ಚಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಇನಿತ ತುಳು ಕಾರ್ಯಕ್ರಮಡು ತುಳುನಾಡದ ಉಡಲ್ ದಿಂಜಿನ ನೆಲ ಜಲ ಈ ಸೇವಾದ ಪಾತೆರ್ನ ಡಾಕ್ಟರ್ ಆಕಾಶ್ ರಾಜ್ ಸಂತೆಕಟ್ಟೆ ಮೇರ್ನ ಪಾತೆರಗು ಕೆಬಿಯಾಕ
1: ಮೇ ತಿಂಗಳು ಏನೋ ಒಂದು ಸರಿ ಎಫ್ ಎಂ ರೇಡಿಯೋಕ್ಕೆ ಏನೋ ಒಂದು ಉಪ್ಪನಾಗ ಒಂಜಿ ತುಳುಟು ಒಂಜಿ ಕಾರ್ಯಕ್ರಮ ಕಜ್ಜ ನಡತಂದಿತ್ತಂಡು ಅವೆಟ್ಟು ಆ ಕಾರ್ಯಕ್ರಮ ನಡೆದು ಕೊರ್ಪನಾರು ಈ ವರ್ಷದ ಶೆಕೆ ಎಂಚ ಉಂಡು ಈ ವರ್ಷ ನೀರದ ಸಮಸ್ಯೆ ಎಂಚ ಉಂಡು ಪಂಡದು ಮಾತೆರಡೆಲ್ಲ ಒಂಜಿ ಫೋನದ ಮೂಲಕ ತೆರಿಪಾಲೆ ಪಂಡದು ಒಂಜಿ ಅಭಿಪ್ರಾಯಕ್ಕೆ ಏನೊಂದಿತ್ತಿರು ಒರಿಯೊರಿ ಕಾಲ್ ಮಲ್ತದ ಅಕ್ಕಲಕ್ಕಲ್ನ ಸಮಸ್ಯೆಲೇನು ಬಂಗ ನಮ್ಮ ತುಳುನಾಡು ದಾದ ಸಮಸ್ಯೆಲುಂಡು ಭಂಗ ಉಂಡವೇನು ಪನೊಂದಿತ್ತೇರು ಕೆಲವರು ಪನೊಂದಿತ್ತೇರು ರಾತ್ರಿ ಲಕ್ಕದು ಮಧ್ಯರಾತ್ರಿಗೆ ಎಂಕಲ ನೀರು ದಿಂಜಾದಿಂಡ ಆ ನೀರಡು ರಡ್ಡು ದಿನ ನಮ್ಮ ದಿನದೆಪ್ಪೊಡಿತ್ತೆ ಮೇ ಜೂನ್ ಪನ್ಪುನು ಪಂಡದು ನನ್ನ ಕೆಲವರು ಕೂಡ ಹೆಂಕ ನೀರಿಜ್ಜಾಂಡು ಬರೀತ ಇಲ್ಲಾಡ್ದು ಒಂಜಿ ಬಕೆಟ್ ನೀರು ಸಾಲಗೆತ್ತೊಂಡೆ ಬಕ್ಕಯ್ಯ ನಾವೇ ನೀನು ಪಿರಕೊರುಡು ಪಣ್ಪುನ್ ಪಂಡಿರು ನನ್ನ ಕೆಲವರನ್ನ ಕಂಪ್ಲೇಂಟು ಯಾನು ಮೀ ಒಂದು ಆಫೀಸಿಗೆ ಪೋಂದಲ್ಲ ನೀರದ ಸಮಸ್ಯೆ ಕೆಲವರು ಯಾನು ಆಫೀಸಡು ಮೀ ಒಂದಲ್ಲ ಬೊಕ್ಕ ಕೆಲವರು ಪನ್ನೊಂದಲ್ಲರು ಎಂಕಲೇಗ ಯಾನು ಎಂಕಲ್ನ ಎಲ್ಲಾಡು ಅಡುಗೆ ಮಲ್ತೊಂದಿಜ್ಜ ಎಂಕಲ್ ಹೋಟೆಲ್ಡೆ ಒಣಸು ಮಲ್ತೊಂದಿಲ್ಲ ಇಂಚಿನ ಘಟನೆಯಲ್ಲಿ ಇನಿ ನಮ್ಮ ತುಳುನಾಡದ ಸಿಟಿಟು ಅನುಭವಕ್ಕೆ ಬರುವೊಂದುಂಡು ವರ್ಷ ಕರೆಯಲೆಕ್ಕನೇ ಒಂದು ಜಾಸ್ತಿ ಆವೊಂದುಂಡು ಐಟು ಈತ ಜನತ ಒಂಜಿ ಫೋನಡು ಒಂಜಿ ವ್ಯಕ್ತಿ ಮಲ್ತನ ಫೋನ್ ಕಾಲ್ ಎಂಕ ಬಾರಿ ಒಂಜಿ ಒಂತ ವಿಶೇಷವಾದ ಬೇಜಾರಾಪಿಲೆ ಕಾಂಡು ಆ ಮನುಷ್ಯ ದಾದ ಪಂಡೇರು ಪಂಡ ಯಾನು ಬೈಯಾಗ ಆಫೀಸ್ ಬಿಡ್ದು ಇಲ್ಲಾಗ ಬನ್ನಾಗ ರಡ್ ಬಿಸ್ಲರಿ ಬಾಟ್ಲು ಪತ್ತೊಂದು ಬರ್ಪೆ ಅವೇನು ಯಾನು ಮನದಾನೆ ಕಾಂಡೆಗು ಬಾತ್ರೂಮ್ಗೆ ಕನತ ದೀಪೆ ಕಾಂಡೆ ಎಂಕ ಟಾಯ್ಲೆಟ್ಗು ಬಿಸ್ಲರಿದ ನೀರಿತ್ತ ಸುಮಾರು ದಿನಾಂಡು ಎಂಕ್ಲೆಗು ನೀರಿದ ಭಾರೀ ಸಮಸ್ಯೆ ಸೊ ಮಾತೆರ್ಲ ಈ ವಿಷಯ ಪಾತೆರ್ನಾಗ ವಿನಿಮಯ ವಿಚಾರ ವಿನಿಮಯ ಮಲ್ಪನಾಗ ಮಾತೆರ್ನ ಮಾತೆರ್ಲ ಒಂಜಿ ವಿಚಾರ ಮಾತೆರ್ಲ ಬಂದಿದ್ದೀರು ನಗರಸಭೆ ತಕ್ಕಲ್ಲಿ ನಗರ ಪಾಲಿಕೆ ತಕ್ಕಲ್ಲಿ ಅತ್ತಂಡ ಸರ್ಕಾರ ನೆಕ್ಕ ದಾಲ ಮಂತೊಂದು ಇಜ್ಜಿ ಪನ್ಪುನ ಒಂಜಿ ಕಂಪ್ಲೇಂಟ್ ಸಾಮಾನ್ಯವಾದಿತ್ತು ಅಂಡ್ ಎನ್ನ ಮನಸ್ಸಿಡೆ ಒಂಜಿ ಯೋಚನೆ ಬತ್ತಂಡು ಸಾಧಾರಣ ಪ್ರಕೃತಿಗೂ ಪ್ರಕೃತಿಯೇ ದೇವೇರು ಪಂಡದು ಪೂಜೆ ಮಲ್ತೊಂದಿತ್ತನ ಊರುಲ್ಲ ನಮ್ಮ ಅಂಚಿನ ನಾಡಲ್ಲ ನಮ್ಮ ಬಕ್ಕ ಅಂಚನೆ ಪ್ರಕೃತಿ ದೇವರ ಲೆಕ್ಕನೆ ಇಪ್ಪು ನಂಚಿನ ನಾಡು ಎಂಕಲ್ನ ಇಂಚಿನ ನಾಡಿಡ್ಲ ನಮಕ್ಕಿತ್ತೆ ನೀರದ ಸಮಸ್ಯೆಲು ವರ್ಷ ಎರಡು ವರ್ಷಕ್ಕೆ ಶೆಕೆ ಜಾಸ್ತಿ ಆಪುನ ಸಮಸ್ಯೆಲು ತೋಜೊಂದುಂಡು ಸಾಧಾರಣ ವರ್ಷಕ್ಕೆ 4,000 ಮಿಲಿಮೀಟರ್ ದಾತ ಬರ್ಸ ಎಂಕಲ್ನ ತುಳುನಾಡು ಆಪುಂಡು ಆಂಡ ನಮಕ್ಕೆ ನೀರದ ಸಮಸ್ಯೆ ಉಂಡು ಇನ್ನೇ ವೈಜ್ಞಾನಿಕ ವಿಶ್ಲೇಷಣೆಡು ಪೂರ ದಾದಪನಂದಲ್ಲೇರು ಪಂಡ ಪ್ರತಿ ವರ್ಷ 0.7 ಮಿಲಿಮೀಟರ್ ದಾತ ಅಂತರ್ಜಲದ ಮಟ್ಟ ಕಮ್ಮಿ ಆವೊಂದುಂಡು ನೀರದ ಮಟ್ಟ ಭೂಮಿಡು ಕಮ್ಮಿ ಆವೊಂದುಂಡು ಪಂಡದು ಅಂಚಾಂಡ ಈತ ಬರ್ಸ ಬರ್ಪುಂಡು ಈ ಬರ್ಸದ ನೀರು ಓಡಿಗೆ ಪೋಪುಂಡು ಪನ್ಪುನಲ್ಲ ಒಂಜಿ ಪ್ರಶ್ನೆ ನಮ್ಮನ್ನ ಭೂಮಿದ ರಚನೆ ಲಾಯ್ಕೊಂಜಿ ಕಾರಣ ನಮ್ಮನ್ನ ಗಟ್ಟಿ ಮಣ್ಣು ಈ ಗಟ್ಟಿ ಮಣ್ಣಡು ನೀರು ಪಕ್ಕ ಹಿಂಗದು ಪೋಪುಜಿ ಅವೆತ ಒಟ್ಟುಗೋಯ್ತ ಸರಿಯಾದ ಬರ್ಸ ಒಂದಿಜ್ಜಿ ಬರ್ಸ ಆಂಡಲ ಅತಿ ಬರ್ಸ ಒಂದುಂಡು ಒಂಜೇ ಸರಿ ಬಳ್ಳ ಬರೊಂದುಂಡು ಈ ಬಳ್ಳ ಬರ್ಸಾಗ ನಮ್ಮ ದಾದ ವ್ಯವಸ್ಥೆ ಮಲ್ತದ ಒಂಜೇ ಸರಿ ಸೀದ ಪೋದು ಸಮುದ್ರಕ್ಕೆ ಸೇರಡು ಪಂಡದು ಸಾದಿ ಮಲ್ತು ಬಿಡ್ತ ನಮ್ಮ ಇತ್ತದ ನಮ್ಮನ್ನ ಲೈಫ್ ಸ್ಟೈಲ್ ಅಂಚ ಉಂಡು ಅಂಚಾದೆಂಚಿನ ಆತಂಡು ಬತ್ತನ ಬರ್ಸದ ನೀರು ಭೂಮಿಗೆ ಹಿಂಗೊಂದಿಜ್ಜಿ ಭೂಮಿ ನುಂಗೊಂದುಂಡು ಭೂಮಿ ದಿನಕ್ಕೆ ದಿನ ಡ್ರೈ ಆವೊಂದುಂಡು ನಮ್ಮನ ಗಮನಗವು ಬರ್ರ ದುಂಬು ನಮ್ಮ ಅವೇನ ಎಚ್ಚರ ಆಯುಜಂದಾಂಡ ಉಂದು ಎಲ್ಲ ಎಂಕ್ಲೆಗು ಮಲ್ಲ ಸಮಸ್ಯೆ ಖಂಡಿತವಾದ ಆಪುಂಡು ನಮ್ಮನ ಲೈಫ್ ಸ್ಟೈಲ್ ನೆಕ್ಕು ವಾರೀತಿ ಕಾರಣ ಆಪುಂಡು ಒಂದ್ಯಾನು ಕೆಲವು ಉದಾಹರಣೆಲೆ ಪನ್ಪೆ ನಮ್ಮ ಒಂಜಿ 10 ಸೆನ್ಸದ ಜಾಗದೆ ತುಂಬ ಉರುಡು 4 ಸೆನ್ಸದ ಇಲ್ಲಿ ಕಟ್ಟುಬ ಆಜಿ ಸೆನ್ಸದ ಒರೀನ ಜಾಗಡು ಪುರ್ಲು ಮಲ್ತು ಸಿಮೆಂಟ್ ಪಾಡ್ದೆ ಕಾಂಕ್ರೀಟ್ ಪಾಡ್ದೆ ಸುತ್ತ ಕಾಂಪೌಂಡ್ ಕಟ್ಟದೆ ಬಂದೋಬಸ್ತ್ ಮಲ್ಪುವ ಇಲ್ಲದ ಸುತ್ತ ಗಿಡ ಬುಡ್ಸಿ ಮುಟ್ಟಡು ಬುಡ್ಸಿ ಪಿಜಿನು ಪುರಿಕಲ್ನ ಕಿರಿಕಿರಿ ಎರೆಗಾವಿಯ ಕಿರಿಕಿರಿ ಇಂದು ಎಂಕಲ್ನ ಮಾತಾಡ್ಲ ಅವನ್ನ ನಮ್ಮ ಅಪ್ಲೈ ಮಂತೊಂದಲ್ಲ ಬರ್ಸದ ನೀರಿಗು ಮಾಡುಗು ಬುರಿನ ನೀರನ್ನು ತೋಡು ಮಲ್ತದು ಲಾಯ್ಕು ಮಲ್ತದು ಪಿದೈ ಮಲ್ತದು ಒಂದು ಮಾತು ಕುಡ್ಲಡು ನಮ್ಮನ್ನು ಉಡುಪಿಡು ಸಿಟಿಕ್ಲಡು ಮಾತು ಅವೊಂದಿಪ್ಪು ತೋಡು ಮಲ್ತದು ನಗರಸಭೆತ ಗುಂಡಿಗೆ ನೀರು ಬಿಡೊಂದಿಲ್ಲ ಭೂಮಿಗೂ ನೀರು ಇಂಗರ ನಮ್ಮ ಅವಕಾಶ ಮಲ್ತು ಕೊರೊಂದಿಜ್ಜ ನಮ್ಮ ಇಲ್ಲಡು ಇಲ್ಲದ ಸುತ್ತ ನೀರು ಉಂತರ್ಲ ನಮ್ಮ ಅವಕಾಶ ಕೊರೊಂದಿಜ್ಜ ಕಂಡಡು ನೀರು ಉಂತರಜ್ಜಿ ಉಣಿಕಲಿಜ್ಜಿನಿ ಕಟ್ಟಲಿಜ್ಜಿ ಒಡ್ಡಲಿಜ್ಜಿ ದುಂಬೊಂಜಿ ಇಂಗು ಗುಂಡಿಯಿಂದ ಮಂತೊಂದಿತ್ತಿರು ತೋಟಲೆಡು ಪುರ ಅವಲ ಮಾಯ ಹೊಂದಿತ್ತು ಇನ್ನು ದಾದ ಮಲ್ತೊಂದಿಲ್ಲ ಪಂಡ ನಮ್ಮ ಮಾತಾ ಜಾಗನ್ಲ ಲವೆಲ್ ಮಲ್ಪುನು ಬಿಲ್ಡಿಂಗ್ ಕಟ್ಟುನು ಆಧುನಿಕತೆ ಆಧುನಿಕತೆ ಪಂಡದೆ ನಮ್ಮನ್ನು ಮೂಲ ಸಂಸ್ಕೃತಿದ ಐಟಿತ್ತಿನ ವಿಜ್ಞಾನ ನಮ್ಮ ಮದತ್ ಬಿಡೋಂದಿಲ್ಲ. ಅಂಚಾದ ಹೆಂಚಿನ ಆತನ ಪಂಡ ದಿನಕ್ಕೆ ದಿನ ಶೆಕೆ ಜಾಸ್ತಿ ಆವೊಂದುಂಡು, ಬರ್ಸ ಜಾಸ್ತಿ ಆವೊಂದುಂಡು. ನಮ್ಮ ಎನ್ನ ವೈಯಕ್ತಿಕ ಜವಾಬ್ದಾರಿ ದಾದ ಯಾನು ಈ ಸಮಾಜಕ್ಕೆ ಈ ಪ್ರಕೃತಿಗೆ ಎನ್ನ ಸೈಡ್ ಹಿಡ್ದು ದಾದ ಕೊಡುಗೆ ಕೊರಲಿ ಪನ್ಪುನೇನು ಯೋಚನೆ ಮಲ್ಪುಜ ಅವೇನು ಬಿಡ್ದು ಬಾಕಿದ ಪೂರ ಮಲ್ತದ ಮೇಟ್ ಶೆಕೆ ಜಾಸ್ತಿ ಆನಾಗ ಎಲ್ಲಡು ಕುಲ್ಲೊಂದು ದೇವರೇ ಒಂಜಿ ಬರ್ಸ ಬರ್ಪಲ್ಲ ದೇವರೇ ದೇವಸ್ಥಾನಕ್ಕೆ ಪೋಪ್ಪ ಪೂಜೆ ಮಲ್ಪುವ ಸಂಘ ಸಂಘಟನೆ ಪೂರ ಒಟ್ಟುಗಾಪೇರು ಯಾಗ ಮಲ್ಪುವೇರು ಐಕು ಬೋಡಾಯಿನ ಪೂಜೆ ಮಲ್ಪೇರು ವರುಣನ ಪೂಜೆ ಮಲ್ಪೇರು ಕಡೆಗೆ ಕಪ್ಪೆಗೆ ಮದುವೆ ಮಲ್ಪೇರು. ಒಂದು ತಮಾಷೆದ ವಿಚಾರತ್ತು ರಡ್ಡು ವರ್ಷದ ಪಿರವ ನಮ್ಮ ಉಡುಪಿ ನಗರಸಭೆಟ್ಟು ನಗರಸಭೆದ ಸದಸ್ಯರನ್ನ ಮುತಾಲೆ ಕಡೆ ಒಂಜಿ ಕಪ್ಪೆಗೆ ಮದುವೆ ಮಲ್ಪನ ಪ್ರೋಗ್ರಾಮ್ ನಡತ್ತನ್ರಿ. ರಡ್ಡು ಕಪ್ಪೆನ ಪತಂ ಬತ್ತದ ಐಕು ಮೀಡಿಯಾದ ಕಲ್ಲು ಮಾತ ಒಟ್ಟುಗಾದ ಒಂಜಿ ಕಪ್ಪೆಗೆ ಮದುವೆ ಮಲ್ಪನ ಒಂಜಿ ಮಲ್ಲ ಒಂಜಿ ಪ್ರೋಗ್ರಾಮ್ ಅನ್ನು ದಿಯೊಂಡೇರು. ದಾಯಗೊಂದಕ್ಕೆ ಎನ್ನಗವು ನಮ್ಮ ಹಿರಿಯರ ನಕಲ್ನ ಸಂಪ್ರದಾಯ ನಮ್ಮ ಅವೇಕು ಕಪ್ಪೆಗೆ ಮದ್ಮೆ ಮಲ್ತಿ ಕೊಡ್ಲೇಗೆ ಬರ್ಸ ಬರ್ಪುಂಡು ಪನ್ಪುನೊಂಜಿ ಉತ್ತರ ಅಂಡ ಒವೇ ಮೀಡಿಯಾ ಒವೇ ಪತ್ರಿಕೆ ದಕ್ಕಲ್ ಒಂದು ದಾಯಗೆ ಇಂಚ ಆವೊಂದುಂಡು ಒಂದು ದಾಯಗೆ ಪನ್ಪುನೇನು ಏರ್ಲ ವಿಶ್ಲೇಷಣೆ ಮಲ್ತಿಜೇರು. ಕಪ್ಪೆಗೆ ಮದುವೆ ಮಲ್ಪುನು ಪನ್ಪುನಂಚಿನ ಒಂಜಿ ಕ್ರಮ ದುಂಬು ಇತ್ತನ ಇತ್ತಿಪ್ಪರ್ಲ ಯಾವು ಅವು ಗಮ್ಮತ್ತಗಳಾದಿಪ್ಪು ಐಟೊಂಜಿ ವಿಜ್ಞಾನಲ ಇಪ್ಪು ಅಂಡ್ ಐಟ ದಾದ ವಿಜ್ಞಾನ ಇಪ್ಪು. ದುಂಬು ಊರುಡು ಮಾತ ಉಗ್ಗೆಲ್ಲ ತೋಡ್ನಾಗ ದಾದ ಮಲ್ತೊಂದಿತ್ತಿರು ಪಂಡ ಓಲಾಂಡ ಮಣ್ಣದ ಅಡಿಟ್ಟು ಕಪ್ಪೆ ತಿಕ್ಕಂಡ ಅತ್ತಂದ ಪಾದದ ಮಧ್ಯಡು ಕಪ್ಪೆ ತಿಕ್ಕಂಡ ಆ ಉಂದಟ್ಟು ನೀರದ ಸೆಲೆ ಉಂಡು ಪನ್ಪುನ ಹಿರಿಯರನ್ನ ಒಂದು ಕ್ಯಾಲ್ಕುಲೇಷನ್ ಇತ್ತಂದ ಅಲ್ಪ ಅಲ್ಪ ನೀರು ಉಗೆಲು ತೋಡದು ನೀರು ತಿಕ್ಕಲಕ್ಕ ಮಂತೊಂದಿತ್ತೇರು. ಅಂಡ ಇತ್ತ ಆ ಅಂಚಿನ ಒಂಜಿ ವೈಜ್ಞಾನಿಕತೆಯನ್ನು ಫಾಲೋ ಮಲ್ಪುನ ಕ್ರಮ ಇಜ್ಜಿ ನಮಟ ಅಂಡಲ ಈ ಕಪ್ಪೆಗೆ ಮದುವೆ ಮಲ್ಪುನ ಒಂಜಿ ಪದ್ಧತಿದ ಪಿರಾವುಡು ಕಪ್ಪೆ ಇತ್ತಂದ ನೀರು ನೀರು ಇತ್ತಂದ ಕಪ್ಪೆ ಕಪ್ಪೆಲೇನು ಒರಿ

ಹಿರಿಯರೇನು ಫಾಲೋ ಮಲ್ಪೋಡು ಅವೇ ನಕ್ಲೇನು ಅಕ್ಕಲ್ನ ಪದ್ಧತಿನ ನಮ್ಮ ಆಚರಣೆ ಮಲ್ಪೋಡು ಪಂಡದವೇನು ಎಂಚೆಂಚ ಮಲ್ತಿಂದ ಎಂಚೆಂಚಿನ ಅಪ್ಪುಂಡು ನಮ್ಮ ವೈಜ್ಞಾನಿಕವಾದ ನಮ್ಮ ಹಿರಿಯರನ್ನ ಸ್ಥಿತಿ ನಮ್ಮ ಹಿರಿಯರನ್ನ ಆಚರಣೆ ದಾದ ವಿಜ್ಞಾನ ಉಂಡು ಪಂಡದ ತೂದು ನಮ್ಮ ದುಂಬು ಪೊಂಡ ಅವಿಡ್ದು ನಮಕ್ಕೆ ಶ್ರೇಯಸ್ಸ ಇನ್ನು ನಾಗಬನತ ಸ್ಥಿತಿ ಲಂಚನೆ ಆತಂಡು ನಮ್ಮಟ ನಾಗಬನ ಉಂಡು ನಮ್ಮ ಊರುದಕ್ಕಲು ತುಂಬ ಜನ ಪಿದೇ ಊರುಡು ಬೋದು ಸಾಧನೆ ಮಲ್ತದ್ದು ಕಡೆಗೆ ಊರುದ ಮೆತ್ತು ಪ್ರೀತಿ ಬತ್ತದ್ದು ಊರುಡಿತ್ತಿನ ದೇವಸ್ಥಾನ ಬನ ಮಾತ್ರವೆಲ್ಲ ಅಭಿವೃದ್ಧಿ ಮಲ್ತೊಂದಿಲ್ಲೇರು ಮಲ್ತಿರು ತುಂಬ ಅಭಿವೃದ್ಧಿ ಇಲ್ಲ ಅಂಡು ಇತ್ತದ ನಾಗಬನಕ್ಕೆ ಲೆಂಚ ಉಂಡು ಪಂಡ ಕಲ್ಲದ ಕಂಬ ಪಾಡ್ದು ಸಿಮೆಂಟ್ ಗಾರೆ ಮಲ್ತದ್ದು ನಾಗಗು ಪೊರಲು ಮಲ್ತು ಸ್ಟೇಜ್ ಕಟ್ಟಿಲೆಕ್ಕ ಕಟ್ಟದ್ದು ಮಂಟಪ ಮಲ್ತದ್ದು ಸುತ್ತ ಮರಪುರ ಕಟ್ತದ್ದು ಇಂಟರ್ಲಾಕ್ ಪಾಡ್ದು ಪೊರಲು ಮಲ್ತದ್ದು ಭತ್ತನಕ್ಲೆ ಗೊಂಜಿ ಸಾವಿರ ಜನಕ್ಕೆ ಕುಲ್ಲರ ವ್ಯವಸ್ಥೆ ಮಲ್ತದ್ದು ಅವಿಡ್ದು ಬೊಕ್ಕ ನಾಗಾಗು ಭರ್ಜರಿ ಪೂಜೆ ಮಲ್ಪೇರು ಆಂಡ ಅಲ್ಪ ಮರನೇ ಇಜ್ಜಿ ನಾಗೆ ಕೊಲ್ಲು ನೋಲು ಇತ್ತ ಏತ ನಾಗಬನ ಉಂಡು ಏತೋ ನಾಗಬನಟ್ಟು ಮರಕಲ್ನ ವ್ಯವಸ್ಥೆನೆ ಮರಕಲ ಇಜ್ಜಿ ನಾಗಬನತ ಮೂಲ ಉದ್ದೇಶದಾದ ಇತ್ತಿನ ಪಂಡ ಅಲ್ಪ ತಂಪು ಪೊಡು ತಂಪು ಇತ್ತನ ಅಲ್ಪ ನಾಗ ಇಪ್ಪುವೇ ತಂಪು ಇತ್ತನ ಅಲ್ಪ ಪ್ರಕೃತಿ ಪ್ರಕೃತಿ ಇತ್ತನ ಅಲ್ಪ ದೇವೇರು ಐಕೆ ನಮಕ ದುಂಬು ನಮ್ಮ ಹಿರಿಯರ ನಕಲು ದಾದ ಮಲ್ತಂದಿತ್ತೇರು ವೃಕ್ಷ ದೇವತೆ ಜಲ ದೇವತೆ ವಾಯು ದೇವತೆ ಇಂಚಿನ ಮಾತ ಒಂಜಿ ಪ್ರತಿ ಒಂಜು ಪ್ರಕೃತಿಳ್ಳ ದೇವರೇನು ತೂಪುನ ಕ್ರಮ ಇಡೀ ನಮ್ಮ ಭಾರತೀಯ ಸಂಸ್ಕೃತಿಡೇ ಉಂಡು ಅಂಡ್ ಅವೆಟ್ಲ ವಿಶೇಷವಾದ ಪ್ರಕೃತಿನ ನಿಜವಾದ ಆರಾಧನೆ ಮಲ್ತಿನ ಅತ್ಯಂತ ಒಂಜು ಉತ್ತಮ ಸಂಸ್ಕೃತಿ ಇಪ್ಪುನ ನಮ್ಮ ತುಳುನಾಡು ಅಂಡ ನಮ್ಮ ಅವೆತ್ ಅರ್ಥ ತೂವಂದವೇನು ನಮ್ಮ ಒರಿಪ ಒಂದು ಇಜ್ಜ ಐತೆ ನಮ್ಮ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಮಲ್ತೊಂದಿಲ್ಲ ಎಂಕಲು ಅಲ್ಪಲ ಮರಕಲಿಜ್ಜಿ ದೇವಸ್ಥಾನದ ಬರಿಟ್ಟು ಕಾಡು ಪುರ ಕಟ್ತದ್ದು ನಮ್ಮ ಶೋಕದ ಹಾಲ್ ಮಲ್ತದ್ದು ಓಲು ತೊಂಡಲ ಸಿಮೆಂಟ್ದ ಶೀಟು ಸಿಮೆಂಟ್ದ ಇಂಟರ್ಲಾಕ್ ಗಾರೆ ಮಲ್ತದ್ದು ಪೊರಲು ಮಲ್ತು ಬೆಚ್ಚ ಬೆಚ್ಚ ಮಲ್ತದ್ದು ಇಪ್ಪ ನಮ್ಮ ಒಂದು ನಮಕ್ಕೆ ನಮ್ಮನೆ ಪ್ರಕೃತಿ ಹಿಡಿದು ದೂರ ಪೋ

ನೀರನ್ನು ಅತ್ತನ ಇಲ್ಲದ ಸುತ್ತ ಬತ್ತಿನ ನೀರನ್ನು ಇಲ್ಲದ ಉಗ್ಗೆಲ್ದ ಬರೀಟು ಒಂಜಿ ಗುಂಡಿ ತೋಡುದು, ಆ ಗುಂಡಿಡು ಮರೆಯಲ್ಲಡು ನೀರು ಇಂಗು ಬಿಲಕ ಮಲ್ತಂಡ, ಆ ನೀರು ಭೂಮಿಗೆ ಜತ್ತದು ಎಂಕಲ್ನ ಭೂಮಿದ ಉಗ್ಗೆಲ್ದ ಅಂತರ್ಜಲ ಜಾಸ್ತಿ ಆಗ್ಪುಂಡು. ನಮ್ಮದಾದ ಮಲ್ತಂದಿಲ್ಲ, ಪೈಪ್ ಮಾಡಿಡ್ದು ಸೀದ ಪೈಪ್ ಪಾಡ್ದು ಅವೇನು ಪಿದೆ ಕಣತದ್ದು ದೂರ ಕಣತ್ತು ನಗರಸಭೆ ತೊಟ್ಟಿಗೆ ಪಾಡೊಂದಿಲ್ಲ, ನಗರಸಭೆ ತದ ರೋಡ್ ಅಕಲ್ನ ಮೋರಿಗೆ ಪಾಡೊಂದಿಲ್ಲ, ಆ ಮೋರಿದ ಸೀದಾ ಸುದೇಕ ಸುದೇಡ್ದು ಸೀದ ಸಮುದ್ರಕ್ಕೆ ಪೋಪುಂಡು. ಅಂಚಾದ ನಮ್ಮ ನೀರನ್ನು ಡೈರೆಕ್ಟ್ ಎಕ್ಸ್ಪೋರ್ಟ್ ಮಲ್ತಂದಲ್ಲ ಸಮುದ್ರಕ್ಕೆ, ನಮ್ಮ ಭೂಮಿ ಬೊಕ್ಕಲ ಹೀಟ್ ಜಾಸ್ತಿ ಆವೊಂದುಂಡು. ಅಂಚ ಈ ಎನ್ನ ವೈಯಕ್ತಿಕ ಜವಾಬ್ದಾರಿಲಿ ದಾದ ಯಾನ ಎಂಚ ಎನ್ನ ಪರಿಸರಕ್ಕೆ ಯಾನದಾದ ಕೊಡುಗೆ ಕೊರಲಿ ಬನ್ಪುನೇನು ಪ್ರತಿಯೊರಿಲ ಯೋಚನೆ ಮಲ್ತಂದು ಪೋಂಡ ಇತ್ತದ ಸಮಸ್ಯೆನ ನಮ್ಮ ಉಂತವರ ಪುಂಡ ಅವೇನು ಕಡಿಮೆ ಮಲ್ಪರ್ಲ ಆಪುಂಡು. ಪ್ರತಿಯೊಂಜಿ ವಿಷಯಡ್ಲ ನಮ್ಮ ಪ್ರಕೃತಿದ ಬಗ್ಗೆ ಏತು ಮುಟ್ಟಪೋಪ ಅವೇನು ಆತು ಮುಟ್ಟ ಪೋಯಿನಾತು ಅವು ನಮಕ್ಕೆ ಕೊಡುಗೆ ಕೊರೊಂದು ಪೋಪುಂಡು. ಎಲ್ಲೇ ಒಂಜಿ ಉದಾಹರಣೆ ಪನ್ಪೆ ಲೈಟ್ ನಮಕ್ಕೆ ಸೂರ್ಯನ ಬೆಳಕಿಗೆ ದೊಂಬುಗು ಪೋರಾ ಪೂಜಿ ದೊಂಬು ಏರೆಗು ಬೋಡು ಜೊಂಬುಗು ಪೊಂಡ ಕಪ್ಪ ಪೆಂಚಿನ ಸಮಸ್ಯೆ ಅಂಡ ಇಲ್ಲಡ ನಮ್ಮ ಸೂರ್ಯನ ಬೆಳಕನ್ನು ಪೂರ ಬ್ಲಾಕ್ ಮಲ್ತದೆ ಇಲ್ಲಿ ಕಟ್ಟುಬ ಇಲ್ಲದ ವಲಯ ಪೂರ ಬಲ್ಬ್ ಪಾಡುವ ಲೈಟ್ ಪಾಡು ಪಗೆಲ್ಲಡ್ಲ ಲೈಟ್ ಪಾಡುವ ಒಂದು ಪ್ರಕೃತಿಗೆ ನಮ್ಮ ವಿರೋಧವಾದ ಪಂಚಂಡ ದಾದಾಪುಂಡು ಲೈಟ್ ಪಂಡ ದಾದಾಪುಂಡು ಸಾಮಾನ್ಯವಾದ ನಮ್ಮ ಕೇಂದ್ರವು ಅಂಡ ರಡ್ಡು ವರ್ಷದ ಪಿರ ಒಂಜಿ ಒಂಜಿ ಸಂಶೋಧನೆ ಇಟ್ಟು ಒಂಜಿ ವಿಷಯ ಬಿದ್ದೆ ಬತ್ತಿಂಡ ದಾದ ಪಂಡ ಈ ಸಿ ಎಫ್ ಎಲ್ ಬಲ್ಬಲ್ ಹಿಡ್ದು ಬರ್ಪುನ ಒಂಜಿ ರೇಸ್ ಹಿಡ್ದು ಬರ್ಪುನ ಒಂಜಿ ಕಿರಣಲು ಪಗೆಲ್ಲಡು ಬೊಕ್ಕ ರಾತ್ರಿಗೆ ಜಾಸ್ತಿ ಏರು ಸಿ ಎಫ್ ಎಲ್ ಬಲ್ಬ್ಗೆ ಎಕ್ಸ್ಪೋಸ್ ಆಪೇರು ಅಕ್ಕಲ್ಲ ಅಂಚಿನ ಪುರುಷರಿಗೆ ವೃಷಣದ ಕ್ಯಾನ್ಸರ್ ಬರ್ಪುನ ಸಾಧ್ಯತೆಯಲ್ಲಿ ಜಾಸ್ತಿ ಅವೆಡ್ದು ನಮ್ಮ ಕ್ಯಾನ್ಸರ್ ಜೀವಕೋಶಲ ಉತ್ತೇಜನ ಆಪುಂಡು ಅವು ಕ್ಯಾನ್ಸರ್ ಸೆಲ್ಸ್ ಅದು ಪರಿವರ್ತನೆ ಆಪುಂಡು ಪನ್ಪುನು ಆಂಡ ನಮ್ಮ ಅವೇನ ಅರ್ಥ ಮಲ್ತು ನಿಜ ಇತ್ತ ಡಾಕ್ಟರ್ ನಕಲ್ ದುಂಬು ವಿಟಮಿನ್ ಡಿ ಕಮ್ಮಿ ಉಂಡು ಪಂಡದು ಮಾತ್ರ ಇಂಜೆಕ್ಷನ್ ಕೊರೊಂದಿತ್ತಂಡ ಇತ್ತ ಡಾಕ್ಟರ್ ನಕಲ್ ಬಂದ್ಪೇರು ಪ್ರಾಯದಕ್ಕೆ ಗೊತ್ತಿಪ್ಪು ಒಂದ ದೊಂಬುಗು ಪೊಲ್ಲೆಮ್ಮ ಬಯ್ಯನಾಗ ಕಾಂಡನಾಗ ಒಂದ ದೊಂಬು ಪೊಲ್ಲೆ ವಿಟಮಿನ್ ಡಿ ಬರ್ಪುಂಡು ನಿಕ್ಲೆಗು ಪಂಡ ಪ್ರಕೃತಿದ ವ್ಯಾಲ್ಯೂ ನಮಕ್ ಆಯ್ತ ಪೆಟ್ಟು ಬೂರಿ ಬೊಕ್ಕನೆ ಗೊತ್ತಾವಡ ನಮ್ಮ ತಿಳುವಳಿಕೆ ಅವೇನು ನಮ್ಮ ಕಲ್ತದ ನಮ್ಮ ಪ್ರಕೃತಿನ ಪ್ರೀತಿಸಾಂಡ ಖಂಡಿತವಾದ ನಂಕ ಬೆನಿಫಿಟ್ ಆಗ್ಕೊಂಡು ಇತ್ತ ಮುರಾಣಿ ನನ್ನ ಒಂಜಿ ರಿಸರ್ಚ್ ಆಸ್ಟ್ರೇಲಿಯಾದಕ್ಕೆ ಒಂಜಿ ರಿಸರ್ಚ್ ಮಲ್ತದ ದಾದ ಪಂಡರ್ ಪಂಡ ಈ ಸಿ ಎಫ್ ಎಲ್ ಬಲ್ಬಡ್ದೆ ಏರು ಪ್ರೆಗ್ನೆಂಟ್ ಇತ್ತು ನಕಲು ಬಂಜಿ ನಕಲು ರಾತ್ರಿ ಜಪ್ಪುನಾಗ ಸಿ ಎಫ್ ಎಲ್ ಬಲ್ಬ್ ಪಾಡದೆ ಏಪಲ್ಲ ಜಪ್ಪುನ ಅಭ್ಯಾಸ ದಿಯೊನ್ನ ಅಕ್ಲೆಗು ಪುಟ್ಟುನ ಬಾಲೆಲೆಗು ಒಂತ ಬುದ್ಧಿಮಾಂದ್ಯತೆದ ಸಮಸ್ಯೆಲು ಅತ್ತಂಡ ಏಕಾಗ್ರತದ ಸಮಸ್ಯೆಲು ಬೆಳವಣಿಗೆಡು ಕುಂಠಿತಾಪುನ ಸಮಸ್ಯೆಲು ಬರ್ಪುಂಡು ಅಂಡ ನಮ್ಮ ಪೊಸತ್ತು ಓವು ಬರ್ಪುಂಡವೇನು ಭಾರಿ ಖುಷಿಟ್ಟು ಅಪ್ಪುಗೆ ಮಲ್ತೊಂದಿಲ್ಲ ಅಂಡ ಪರತ್ತನ್ನು ಮಾತು ಮದತ್ತು ಬಿಡೊಂದಿಲ್ಲ ಇತ್ತ ಸೂರ್ಯನ ವ್ಯಾಲ್ಯೂ ನಮಕ್ಕೆ ಇತ್ತ ಗೊತ್ತಾವೊಂದುಂಡು ಸೂರ್ಯನ ಬೆಳಕುನು ಪ್ರಕೃತಿನು ಗಾಳಿನು ನಮ್ಮ ಒಲೈ ಬಿಡ್ಲೆ ಇನ್ನು ಡೆಲ್ಲಿಡು ದಾದ ಆತಂಡು ನಮ್ಮ ಏತು ಪಟಾಕಿ ಬಿಡತ್ತ ಈ ಸರಿ ನಮ್ಮ ರಾಜಧಾನಿ ಡೆಲ್ಲಿಡು ಪಂಡ 15 ದಿನ ಶಾಲೆ ಪೂರ ಬಂದಾಂಡು 15 ದಿನ ಗೌರ್ಮೆಂಟ್ ಸ್ಕೂಲ್ಸ್ ಪೂರ ಬಂದ್ ಮಲ್ಪೋಡು ಪಂಡದ ಅನೌನ್ಸ್ ಮಂತೇರು ದಾಯಿಗೆ ಡೆಲ್ಲಿದ ಗಾಳಿ ಆತ ಕೆಟ್ಟದು ಬೋತುಂಡು ಆ ಪರಿಸ್ಥಿತಿಗೆ ಬಿಡೋಡಾಂಡ ನಮ್ಮ ಆ ಮಟ್ಟಕ್ಕೆ ನಮ್ಮ ಪಟಾಕಿ ಬಿಡ್ದು ಪರಿಸರನ ಹಾಳು ಮಲ್ಪುವ ಪಂಡ ನಮ್ಮನ್ನು ಒಂದು ವೈಚಾರಿಕತೆ ವಾ ಮಟ್ಟಕ್ಕೆ ಪೋದಿಪ್ಪು ಇತ್ತ ನಮ್ಮ ತುಳುನಾಡ್ದಕ್ಕೆ ಆಯ್ತ ಬೆರಿಟೆ ಉಲ್ಲ ನಮ್ಮ ಡೆಲ್ಲಿ ಬಾಂಬೆ ಬ್ಯಾಂಗ್ಳೂರು ಬೊಕ್ಕ ಬರ್ಪುನ ಕೊಡ್ಲನೆ ದಯ ಪಂಡ ಬೊಕ್ಕ ಬೆರಿಟೆ ಉಂಡು ನಮ್ಮ ಕೊಡ್ಲ ಅಂಚ ಈ ಪರಿಸ್ಥಿತಿನ ನಮ್ಮದೇ ಸೃಷ್ಟಿ ಮಂತೊಂದಿಲ್ಲ ಚೀನಾಡೇನಿದಾದ ಆತಂಡ್ರು ಚೀನಾಡ ಆಕ್ಸಿಜನ್ ಅನ್ನು ಆಮ್ಲಜನಕನ್ನು ಬಾಟ್ಲಡು ಮಾರೊಂದಿಲ್ಲೇರು ಶುದ್ಧ ಗಾಳಿ ತಿಕ್ಕೊಂದಿಜ್ಜಿ ಆ ಗಾಳಿಗೂ ನಮ್ಮ ಶುದ್ಧ ಗಾಳಿಗೂ ದುಡ್ಡು ದೆತ್ತಂದು ದೆತ್ತನ್ನ ಪರಿಸ್ಥಿತಿ ಚೀನಾಡ್ಬೋದುಂಡು ಎಲ್ಲ ಡೆಲ್ಲಿಡು ಬರ್ಪುಂಡು ಎಲ್ಲ ಅಂಜಿ ಕುಡ್ಲಕ್ಕೆ ಬರ್ಪುಂಡು ನಮ್ಮ ಇತ್ತೇನ ನೀರಿನ ಬಾಟ್ಲಿಡ್ ದೆತ್ತಂದ್ರೆ ಸುರು ಮಲ್ತದ ಹೋಟೆಲ್ಗೆ ಪೋಂಡ ನಮಕ್ಕಿತ್ತೆ ಅಲ್ಪ ನೀರು ಬರ್ರ ಧೈರ್ಯ ಆಗ್ಬೋಜಿ ಬಿಸ್ಲರಿ ಕೊರಲ ಪನ್ಪ ನನ್ನ ಗಾಳಿ ಇಲ್ಲ ದೆತ್ತಂದು ಬೊಕ್ಕ ಪಂಡ್ರಾಂಡ್ ಮುಂದೆ ಎಡ್ಡ ಗಾಳಿಯೇ ಹೆಂಚಿ ಗಾಳಿಯೇ ಮಾರ ಮುಂಕುಗ್ದಿದ್ದು ಒಯ್ಪೋಡು ಅಂಚಿನ ಒಂದು ಪರಿಸ್ಥಿತಿ ನಮಕ್ಕೆ ಬರು ಅವಲ ಭಾರಿ ಬೇಗಡೆ ಬರು ನಮ್ಮ ಎಚ್ಚರ ಆಯ್ಜಿಂದಾಂಡ.

ನಮ್ಮನ್ನ ಸಂಸ್ಕೃತಿದ ಕೆಲವು ಕ್ರಮನ ನಮ್ಮ ವಿಚಾರ ಮನ್ಪಂದ ಅವೇನು ಬಿಡೊಂದು ಬರ್ಪ. ಟೂತ್ ಪೇಸ್ಟ್ದ ಒಂಜಿ ಕತೆ ಬಂದ್ಪ. ಟೂತ್ ಪೇಸ್ಟ್ ಒಂಜಿ ಕಾಲಡು ಮಜ್ಜಿ ಉಪ್ಪುಡು ಮತ್ತೆ ದೆಕ್ಕನಾಗ ಹತ್ತಿಂದ ಒಂಜಿ ಮರತ ಬೇರನ್ನು ಗುದ್ದುದು ಗೆಲ್ಲನ್ನು ಗುದ್ದುದು ಬ್ರಷ್ ಮಲ್ತ ದೆಕ್ಕೊಂದಿತ್ತೇರು. ಅವು ಮರ ಹೆಂಗೆ ಕೊತ್ತಿಜ್ಜಿ ಅಂದ್ ಕೈ ಬೇವುದ ಮರನ ಅಬ್ಬಗ ಮಾತ ಒಂಜಿ ಬದಲಾವಣೆ ಬತ್ತಿನ ಮಾತ ತೆಲ್ಪರ ಸುರು ಮಲ್ತಿರು. ಯಾನೊಂಜಿ ಡಾಕ್ಟರ್ ಅದೇ ಅನ್ಪನೊಂದಿಲ್ಲ ಮುಂದೆಂಚಿನ ಮಾರ ಐಟು ಬುರ ದೆಕ್ಕುನು ಬ್ರಷ್ ಪೇಸ್ಟ್ ಆಂಡ್ ಬ್ರಷ್ ಬತ್ತಿಂಡು ಪೇಸ್ಟ್ ಬತ್ತಿಂಡು ಮಲ್ಲ ಮಲ್ಲ ಮಲ್ಟಿನ್ಯಾಷನಲ್ ಕಂಪನೀಸ್ ಟೂತ್ ಪೇಸ್ಟ್ ಬತ್ತಿಂಡು ಇನಿ ಎರಡು ಕ್ಯಾಂಡಲ ಪೇಸ್ಟ್ ಬಂದ್ಪುಜರು ಕಾಲ್ಗೇಟ್ ಬಂದ್ಪುನು ಪಂಡ ಆತು ಬ್ರ್ಯಾಂಡ್ ಅದು ಪೊಂಡು ಕಡೆಕ್ ಕಾಲ್ಗೇಟ್ ದಕ್ಕೆಲ್ಲ ಬತ್ತೇರು ನಿಮ್ಮ ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪು ಇದೆಯಾ ಅಂದ ಅಕಲು ಬತ್ತನಾಡೆಗೆ ಹಿಡ್ದು ಬಕ್ಕ ಒಂದ ದಿನ ಆಯ್ ಬಕ್ಕ ನಿಮ್ಮ ಟೂತ್ ಪೇಸ್ಟ್ನಲ್ಲಿ ನಿಂಬು ಇದೆಯಾ ಅಂದು ಬತ್ತಂದು ಅಕ್ಲೆ ಗೊತ್ತಿಂಡಜ್ಜಿ ಟಿ ವಿಡ್ ಇತ್ತ ಮೊರಣಿ ಮೊರಣಿ ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಚಾರ್ಕೋಲ್ ಹಾಕಿದ್ದೇವೆ ಅಮ್ಮದು ಚಾರ್ ಮಜ್ಜಿ ಪಂಡ ಕಡೆಕ್ಕೆ ಬತ್ತನಾಡೆಗೆ ನಮ್ಮನ ಸಂಸ್ಕೃತಿ ದಾದ ಉಂಡು ಅಂಡ ಅವೇನ ಅಕ್ಲು ತಿರ್ಗಾದೆಂಕ್ಲೆಗೆ ಕೊರೊಂದುಲ್ಲೇರು ಐಕು ನಮ್ಮ ಸಂಸ್ಕೃತಿ ಅತ್ತಿಂದ ನಮ್ಮನ ಆಚರಣೆ ಅಂತ ಬದಲಾವಣೆ ಕೊಣತದ್ದು ಆಯ್ತ ವೈಜ್ಞಾನಿಕತೆ ದಾದ ಉಂಡು ಪಂಡದು ನಮ್ಮ ಅವೇನು ನಮ್ಮ ಜೀವನ ಅಳವಡಿಸಂಡ ಇಂಚಿನ ಸಮಸ್ಯೆ ಹಿಡಿದು ಮಾತ್ರ ನಮ್ಮ ಪಿದೈ ಬರ್ರ ಸಾಧ್ಯತೆ ಉಂಡು. ವೈಯಕ್ತಿಕವಾದ ಒಂದು ಅತ್ತಂದೆ ಎಂಕ್ಲೆಗೊಂಜಿ ಬಾರಿ ಮಲ್ಲ ಸಾಮಾಜಿಕ ಜವಾಬ್ದಾರಿ ಉಂಡು. ಸಾಮಾಜಿಕವಾದ ಎನ್ನ ಸಮಾಜಗೂ ಎನ್ನ ಪ್ರಕೃತಿಗೂ ಯಾನು ಪುಟ್ಟದ್ದು ಎನ್ನ ಮಣ್ಣಿಗೆ ಎನ್ನ ಭೂಮಿಗೆ ಯಾನು ದಾದ ಕೊರಲಿ ಅಬುದಾಬಿಡಿತ್ತನ ಸರ್ವೋತ್ತಮ ಶೆಟ್ರ ದಾಯಿಗೆ ಮೂಲ ಬತ್ತದ ಈತ ಮಾತ ಬರಿ ಬತ್ತೇರು ಅರೆಗ ಆ ಪ್ರೀತಿ ಆ ಮಣ್ಣದ ಮಿತ್ತು ಪ್ರೀತಿ ಇಪ್ಪನ ಹಿಡ್ದ ಹತ್ರ ಮೂಲ ಬತ್ತದ ಅವೇನು ಮಲ್ಪುವೇರು. ಅಂಚನೆ ಸಾಮಾಜಿಕವಾದ ಯಾನು ಮೂಲ ಒಂಜಿ ಆ ಅವೇಕೊಂಜಿ ಎಲ್ಲಿ ಒಂಜಿ ಕತೆ ಪನ್ರ ಇಷ್ಟಪಲ್ಪ ನಿಕ್ಲೆಗೆ ಒಂಜಿ ರೈಲ್ವೆ ಟ್ರ್ಯಾಕ್ ಉಪ್ಪುಂಡು ದಿನೋಲ ರೈಲ್ವೆ ಪೋಪುನ ಅಂಚಿತ್ತಿನ ಟ್ರ್ಯಾಕ್ ಆಯ್ತ ಬರಿಟ್ಟು ಕುಡೊಂಜಿ ಐಕ್ ಅಟ್ಯಾಚ್ ಆದ ಕುಡೊಂಜಿ ರೈಲ್ವೆ ಟ್ರ್ಯಾಕ್ ಇತ್ಪುಂಡು. ಆ ಬರಿತ ಒಂಜಿ ರೈಲ್ವೆ ಟ್ರ್ಯಾಕ್ ಪರತ್ತು ರೈಲ್ವೆ ಟ್ರ್ಯಾಕ್ ಹೆಚ್ಚು ಉಪಯೋಗ ಆವಂದನ ರೈಲ್ವೆ ಟ್ರ್ಯಾಕ್ ಒಂಜಿ ದಿನೋಲ ರೈಲು ಪೋಪು ನಂಚಿನ ಒಂಜಿ ಟ್ರ್ಯಾಕ್ ಒಂಜಿ ದಿನ ರೈಲು ಬಂದಾಗ ದಾದಾಂಡು ದಿನೋಲ ರೈಲು ಪೋಪಿನ ಈ ಟ್ರ್ಯಾಕ್ಡು ಒಂಜಿ ಪತ್ತು ಜೋಕುಲು ಗೊಬ್ಬೊಂದಿತ್ತ. ಈ ಹಾಳು ಬುರುದಿನ ಟ್ರ್ಯಾಕ್ಡು ಒಂಜಿ ಬಾಲ ಗೊಬ್ಬೊಂದಿತ್ತಂದು ಐತ ತೆಗೆದಾದನ ಗೊಬ್ಬೊಂದಿತ್ತನು ಟ್ರೈನ್ ದಯ ಬಂದಾಗ ಆಯ್ಕೆ ದೂರಡು ತೋಜುಂಡು ಅಂಚಿಡ್ದು ಪತ್ತು ಜೋಕುಲು ಏಪಲ ಪೋಪುನ ಟ್ರ್ಯಾಕ್ಡು ಗೊಬ್ಬೊಂದಿಲ್ಲ ಇಂಚಿಡ್ದು ಒಂಜಿ ಬಾಲ ಗೊಬ್ಬೊಂದುಂಡು. ಸಹಜವಾದ ಯೋಚನೆ ಮಲ್ಪು ಯಾನಿತ್ತ ವೈಟ್ ಪೋಪುನು ಮಾತಲ್ಲ ನಿಖಲಿತ ಪೊಸಿಷನ್ ಇತ್ತನಲ್ಲ ಅವೇನು ಯೋಚನೆ ಮಲ್ಪುವರು ದಾದ ಯೋಚನೆ ಅಯ್ಯೋ ಪತ್ತು ಜೋಕ್ಲೇನು ಕೆರ್ಪುನ ಮಾರ್ಯ ಸಹಿತ ಒಂಜಾಂಡಲ್ಲ ಸೈಯಡು ಅತ್ತ ಹಾಳು ಬುರ್ದುನು ಟ್ರ್ಯಾಕ್ಡ್ ಮನುಷ್ಯ ಸಹಜವಾದ ಅಂಚಿಗೆ ನಮಗ ವೈಪುಣ್ಣ ಅಂಚಿಯ ಪೋಪ ಯಾನು ಈ ಕತೆನ ಮೂಲ ದಾಯ ಬನ್ನೊಂದಿಲ್ಲ ಪಂಡ. ಇನಿ ನೇತ್ರಾವತಿದ ವಿಚಾರ ಬಂದಾಗ ನಮ್ಮ ತುಳುನಾಡದ ಸ್ಥಿತಿ ಈ ಒಂಜಿ ಟ್ರ್ಯಾಕ್ಡ್ ಇತ್ತನ ಬಾಲದ ಲೆಕ್ಕ ಆತನ ನಮ್ಮನ ಜನಸಂಖ್ಯೆ ಕಮ್ಮಿ ಉಂಡು ಪ್ರತಿಭಟನಾ ಶಕ್ತಿ ಕಮ್ಮಿ ಉಂಡು ನಮ್ಮಟ ಒಗ್ಗಟ್ಟು ಕಮ್ಮಿ ಉಂಡು ಹೋಂಡ ಪಾಡು ಒಂಜಿ ತುಳುನಾಡು ಅಂಚಿಡ್ದು ರಾಜಕೀಯ ಒತ್ತಡ ಅಕ್ಲಕ್ಕಲ್ನ ಸ್ವಾರ್ಥಗ ಅಕ್ಲಕ್ಕಲ್ನ ಉದ್ದೇಶ ಈಡೇರಿಸವರ ಸಲಾದು ನಮ್ಮ ಈ ಒಂಜಿ ಬಾಲೆ ಪೋಂಡ ಪಾಡು ಪಂಡದು ನೇತ್ರಾವತಿ ಇದ ವಿಷಯ ನಮಕ ಅನ್ಯಾಯ ಮಲ್ತಂದುಲ್ಲೇರು ನಮ್ಮ ನನ್ನಲ ಒಗ್ಗಟ್ಟಾದ ಲಕ್ಕದು ಉಂತದು ಮುಂದೇನು ಪ್ರತಿಭಟನೆ ಮಲ್ತಿ ಜಂದಾಂಡ ಎಲ್ಲ ಒಂದು ನಮಕ್ ಭಾರಿ ಮಲ್ಲ ಕಂಟಕಾಪುಂಡು. ಅಕಲು ಪನವೇರು ನಮ್ಮ ಮಿತ್ತಡ್ದು ನೀರು ತಿರ್ಗಾಬ ಹೆಚ್ಚಿದ ನೀರನ್ನು ಮಾತ್ರ ತಿರ್ಗಾಬ ಪಂಡದು ಯಾನು ಇತ್ತೇನೆ ಅಂತರ್ಜಲ ತಕತ ಬಂಡ ಅಂತರ್ಜಲ ಭೂಮಿಗೆ ನೀರು ಇಂಗೊಂದಿತ್ತಂಡ ಮಾತ್ರ ಭೂಮಿ ತಂಪಿಪ್ಪುಂಡು. ಒಂಜಿ ಎಕ್ಸೆಸ್ ನೀರಾವಡು ಹೆಚ್ಚಿದ ನೀರಾವಡು ಕಮ್ಮಿದ ನೀರಾವಡು ಆ ತೋಡು ಬರತೋಂದು ಪೋವೊಂದಿತ್ತಂಡ ಅವು ಅಂಚನೆ ಭೂಮಿಗೆ ಹಿಂಗೊಂದಿಪ್ಪುಂಡು ಭೂಮಿ ತಂಪೊಂದಿಪ್ಪುಂಡು ಮೊಕ್ಕಲು ಹೆಚ್ಚುವರಿ ಜಲವನ್ನು ತಿರುಗಿಸ್ತೇವೆ ಪಂಡದ ಅಂಚಿ ತಿರುಗಿಸಾಂಡಲ್ಲ ನಮ್ಮ ಭೂಮಿಗೆ ನೀರು ಹಿಂಗುಜಿ ನಮ್ಮ ಭೂಮಿ ಬರಡಾಪುಂಡು ಕ್ರಮೇಣ ಡ್ರೈ ಆಪುಂಡು. ಒಂದು ಖಾಲಿ ರೂಟ್ ಹತ್ತು ನೇತ್ರಾವತಿ ಪೋಪುನ ಖಾಲಿ ರಸ್ತೆ ಹತ್ತ ರಸ್ತೆದ ಅಡಿಟ್ಟು ನೀರು ಹಿಂಗೆ ಹಿಂಗದು ನಮ್ಮ ಇಡೀ ತುಳುನಾಡು ನಾವು ತಂಪು ಮಲ್ತೊಂದು ಪೋಂದುಂಡು. ಅಂಚಾದ ನಮ್ಮ ಎಚ್ಚರ ಆಯಜಿಂಡ ಆ ಒಂಜಿ ಬಾಲೆಗಾಯಿನ ಸ್ಥಿತಿ ನಮಕಲ ಆಪುಂಡು ಪನ್ಪುನು ಎನ್ನ ಅಭಿಪ್ರಾಯ. ದೇವರದಾಸಿಮಯೇ ಪನ್ಪುನವರಿ ಮಹಾಕವಿ ಒಂಜಿ ಒಂಜಿ ಕಾವ್ಯಡು ಪನ್ಪೆ ಪ್ರಕೃತಿ ಭಾಷೆ ಅತ್ತಿನ ಈ ನೆಲ ಜಲ ವಾ ರೀತಿ ಒಂಜೆ ಕೊಂಜಿ ಸಂಬಂಧ ಒಂಜಿ ಉಂಡು ಪಂಡದ ಆಯ್ ಪನ್ಪೆ ಮರದೊಳಗೆ ಮಂದಾಗ್ನಿಯ ಉರಿಯದಂತೆ ಇರಿಸಿದೆ ಯೋಚನೆ ಮಲ್ಪೆ ಮರದ ಒಳಗೆ ಅಗ್ನಿಯನ್ನು ಉರಿಯದ ಹಾಗೆ ಇರಿಸಿದೆ ನೊರೆ ಹಾಲೊಳಗೆ ತುಪ್ಪವನ್ನು ಕಾಣದಂತೆ ಇರಿಸಿದೆ ನೊರೆ ಬರ್ಪುನ ಪೇರಡು ನೈ ಉಂಡು ಅವು ಎರೆಗ್ಲ ತೋಜುಜಿ ಈ ದೇಹದೊಳು ಆತ್ಮವನ್ನು ಕಾಣದಂತೆ ಇರಿಸಿದೆ ಈ ದೇಹಡೊಂಜಿ ಆತ್ಮ ಉಂಡು ಅವೆಲ್ಲ ತೂವಂದಿಲಕ ದೀತರ ದೇವರೇ
ನೀ ಬೆರೆಸುವ ಪರಿಗೆ ಬೆರಗಾದಿನಯ್ಯ ರಾಮನಾಥ ಪನ್ಪೆರು. ದೇವರೇ, ಇವರು ಒಂಜೆ ಕೊಂಜೆ ಎಂಚ ಬೆರವಣಿಗೆ ಮಲ್ಪುವರು, ಅವೇಕೆ ಯಾನು ಭಾರಿ ಚಕಿತ ಆತೆ, ಭಾರಿ ಆಶ್ಚರ್ಯ ಆಪುಂಡು ಓಪಂಡದು. ಅಂಚ ಆತಂಡು ಅಂಚ ಉಂಡು ನಮ್ಮ ಪ್ರಕೃತಿ, ಕಾಲಿ ನೇತ್ರಾವತಿ ನೀರು ತಿರುಗಿ ಕೂಡಲೇ ಗಾಯಿಜಿ. ಅಲ್ಪ ಏತು ಜೀವರಾಶಿ ಉಂಡು, ಏತು ಜೀವ ಸಂಕುಲ ಉಂಡು, ಪ್ರಕೃತಿ ಉಂಡು, ನೀರು ಉಂಡು, ತೀರ್ಥದ ಎಂಕಲ್ನ ಇಡೀ ಜೀವನದ ಸೆಲೆ ಆಯ್ತು ಮೂಲ ಅಲ್ಪ ಉಂಡು, ಒಂಜೆ ಕೊಂಜೆ ಸಂಬಂಧಿತ ಅವೇನು ನಮ್ಮ ಹಾಳು ಮಂತೊಂಡಂಡ ಎಲ್ಲ ನಮ್ಮ ಬಿಜಾಪುರ ಅತ್ತಂಡ ಗದಗ ಹುಬ್ಬಳ್ಳಿದ ಪರಿಸ್ಥಿತಿ ನಮಕ್ಲ ಬರ್ಪುಂಡು. ನಮ್ಮ ಪ್ರವಾಸ ಪೋನಾಗ ಎಡ್ಡೆಡ್ಡ ಜಾಗಕ್ಕೆ ಪೋಪನೈತ ಒಟ್ಟುಗು ಇಂಚಿನ ಜಾಗಗಳ ವರ ಪೋದು ತೂಂಡ ಅಕ್ಲಿ ಏತು ಭಂಗ ಬರೋಂದುಲ್ಲೇರು. ಅಕಲ್ನ ಪರಿಸ್ಥಿತಿ ನಮಕೈತ ಬತ್ತಂಡ ಎಂಚ ಆವು ಬಂದ್ಪುನ ಅವೇನು ಯೋಚನೆ ಮಲ್ತಂಡ ಎಂಕ್ಲೆ ಗೊತ್ತಾಪುಂಡು. ನೇತ್ರಾವತಿ ಪಂಡ ನಮ್ಮ ದಾಯಗು, ನಮ್ಮ ದಾಯಗು ನೆಲ ಜಲನ ಸಂರಕ್ಷಣೆ ಮಲ್ಪೋಡು. ಒಂದೇನು ಮಾತ ಯೋಚನೆ ಮಲ್ಪನಾಗ ಎನ್ನ ಮನಸ್ಸಿಡು ಬತ್ತಂಡು ತುಳುವಪ್ಪೆನ ಉಡಲ ದಿಂಜಾಲೆ ಪಂಡದು. ತುಳುನಾಡದ ಉಡಲ ದಿಂಜಾಲೆ ಬಂದ್ಪುನ ಕಾನ್ಸೆಪ್ಟ್ ಬರ್ರ ಮುಖ್ಯ ಕಾರಣನೇ ಒಂದು, ಕಾಲಿ ನೀರು ಪೋಂಡಯ ಒಂದು ಭೂಮಿದ ಒಲಾಯಿ ನೀರು ಸೇರೋಡು ಅಂಚಾದ ಮಾತಾಡಲ್ಲ ತುಳು ಬಂದಲಡ ತುಳು ಅಭಿಮಾನಿಲಡ ಎನ್ನ ನಿವೇದನದಾದ ಪಂಡ ಭಾಷೆನು ಒರಿಪಾಲೆ ನಾಡನು ಒರಿಪಾಲೆ ಆಯ್ತ ಒಟ್ಟುಗು ನೆಲ ಜಲ ಒರಿಪಾಲೆ ಒಂದು ಮಾತ ಒಟ್ಟುಗು ಒರಿಪಾಂಡ ಮಾತ್ರ ನಮ್ಮ ಎಲ್ಲ ಎಡ್ಡ ದಿನ ತೂಪ ಇಜ್ಜಿನಾಂಡ ನಮಕ್ ನಮ್ಮ ಭಂಗದ ದಿನಕ್ಕೆ ತೂವೋಡ ಆಪುಂಡು.

ಹಿತ್ನೇಟಾ ತುಳುನಾಡದ ಉಡಲು ದಿಂಜಿನ ನೆಲ ಜಲ ಈ ಇಸಯವಾದ ಪಾತೆರ್ನಾರು ಡಾಕ್ಟರ್ ಆಕಾಶ್ ರಾಜ್ ಸಂತೆಕಟ್ಟೆ. ಇಡಗು ಇನಿತ ತುಳು ಕಾರ್ಯಕ್ರಮ ಮುಗಿಂಡು ಎಲ್ಲದ ಕಾರ್ಯಕ್ರಮಗಳು ಕೂಡ ತಿಕ್ಕುಗ ಮಾತ್ರೆಗಿಲ್ಲ ಸುಲ್ಮೆಲು.

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.
2: ಇದು ಎಸ್ಡಿಎಂ ಕಾಲೇಜಿದು ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 FM. ಇದು ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ. ಮಣ್ಣಂದ ಕೋರ್ಟ್ ಮುಟ್ಟ ಯುವ ವಕೀಲ ವಿನೋದರ ಕುಮಾರ ಉಜಿರೆ ಇವರೊಟ್ಟಿ ಮಾತುಕತೆ.
3: ಮಣ್ಣದ ಮಾತು ಮಣ್ಣಿಂದ ಕೋರ್ಟ್ ಮುಟ್ಟ ವಿಶೇಷ ಕಾರ್ಯಕ್ರಮ. ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸಂತೋಷ್ ಪಿ ಕಡಬ. ಪ್ರತಿಯೊಬ್ಬರ ಬದುಕಲ್ಲ ಒಂದು ಹಿನ್ನೆಲೆ ಗೆಲ್ತದೆ ಇರ್ತಿತ್ತು. ಆದರೆ ಅದೇ ಹಿನ್ನೆಲೆಯಿಂದ ಬಂದು ತನ್ನ ಕುಲಕ ಸುಬುನ ಮರೆಯದೇ ಇರ್ತರು ಕೆಲವೇ ಜನ. ಇಂದು ನಮ್ಮೊಟ್ಟಿ ನಮ್ಮ ರೇಡಿಯೋ ನೀನಾದ ಸ್ಟುಡಿಯೋದಲ್ಲಿರುವ ಒಬ್ಬರು ವಿಶೇಷ ಅತಿಥಿ. ಕೋರ್ಟಲ್ಲಿ ವಕೀಲರಾಗಿ ಕಪ್ಪು ಕೋಟು ಧರಿಸಿ ವಾದ ಮಾಡ್ತಾರೆ, ಅದೇ ಕೈಯಿಂದ ಮಣಿ ಬಂದದ್ದು ಮಣ್ಣದ ಮಡಕೆ ಮಾಡ್ತಾರೆ. ಒಬ್ಬ ವಿದ್ಯೆ ಕಲಿತ ವ್ಯಕ್ತಿಯಾಗಿದ್ದು ನಮ್ಮ ಬಾರಿ ಹಿಂದಿನ ಬಂದಂತ ಒಂದು ಮಡಕೆ ಮಾಡ್ತಂತ ಕುಲಕ ಸುಬುನ ಮುಂದಿನ ಜನಾಂಗ ಈ ತೋರಿಸುತ್ತಲ್ಲದೆ ಅದರ ಉಳಿಸಿನ ಬತ್ತಂತ ನಮ್ಮ ಒಬ್ಬ ಯುವಕ. ಅವರೇ ಇಂದು ನಮ್ಮೊಟ್ಟಿರ್ತಂತ ಯುವ ವಕೀಲರಾಗಿರ್ತ ವಿನೋದರ್ ಕುಂಬಾರ. ನಿಮ್ಮ ಈ ಕಾರ್ಯಕ್ರಮ ಆತ್ಮೀಯ ಹೃದಯಪೂರ್ವಕ ಸ್ವಾಗತ ಮಾಡೋಣ.
4: ಎಲ್ಲರಿಗೆ ನಮಸ್ಕಾರ.
3: ನೀವೊಂದು LLB ಮಾಡಿದ್ದು, ಕಾನೂನು ಕಲ್ತದ್ದು, ವಕೀಲರಾಗಿರ್ಲಿ, ಈ ವಕೀಲ ವೃತ್ತಿ ಮಾಡಿದ್ಲ, ಅದರ ನಡುವೆಲ್ಲ ನೀವೊಂದು ಕುಲಕಸುಬನ ಜೀವಂತವಾಗಿ ಉಳಿಸಲು ಬತ್ತಂತ ಕೆಲಸ ಮಾಡಿರಿ. ಈ ಕೆಲಸದ ನಡುವೆಲ್ಲ ಕುಲಕಸುಬನ ಉಳಿಸಿದಂತ ಆಲೋಚನೆ ನಿಮಗೆ ಹೆಂಗೆ ಬಂದಿತ್ತು ಅಂದ್ರೆ ನನ್ನ ಫಸ್ಟ್ ಕ್ವಶನ್.
4: ಚಂಡಂತಲ ಸ್ವಲ್ಪ ಮಣ್ಣದ ಮಡಿಕೆ ಮಾಡೋಕು, ಅದರಡೆ ಒಂದು ಕ್ರಿಯೇಟಿವಿಟಿ ಮಾಡೋಕು ಅಂತೇಳಿ ನಮ್ಮ ಆಸೆ ಹಿಂದೆಂತಲ್ಲ. ಆ ಟೈಮ್ ನೀ ಸ್ಟಾರ್ಟಿಂಗ್ ನಾವು ಶುರು ಮಾಡುತ್ತೀವಿ, ಎಲ್ಲರಿಗೊಂದು ಹೇಳ್ತೀವಿ ಎಂತಕ್ಕೆ ನೀನು ಇದು ಮಾಡ್ತೀವಿ, ಬೇತೆ ಅಂತ ಅಡಿ ಮಾಡಲ್ಲ ಇಲ್ಲ. ಎಲ್ಲ ನಮ್ಮ ಊರ್ನಿ ಆಲ್ಮೋಸ್ಟ್ ಎಲ್ಲರಲ್ಲ ಬೇತೆ ಬೇತೆ ಕೆಲಸ, ಹೀಗೆ ಸಾರನೇ ಕೆಲಸ ಬೇತೆ ಬೇತೆ ಕೆಲಸ ಹಂಗೆ ಎಲ್ಲೆಲ್ಲ ಯೋಚನೆ ಮಾಡಿದ್ದು. ಆ ಟೈಮ್ ನೀ ನಾನೆಲ್ಲ ಇಂಥ ಅಡಿ ಒಂದು ಹೊಸತು ಇಂಥ ಅಡಿ ಮಾಡೋಕು ಚೆನ್ನ ಅಂತೆಲ್ಲ ಒಂದು ಹವ್ಯಾಸ ಅಂತ ಹೇಳಿತ್ತು. ಹಂಗೆ ಮಡಕೆ ಚೆನ್ನ ಚೆನ್ನ ಇಂಥ ಅಡಿ ಮಾಡಿ ವಚನಿದ್ದೆ. ಮನೆಯದರೆಲ್ಲ ಕೆಲವೊಮ್ಮೆ ಹೇಳ್ತಿದ್ರು ಮಾಡು ತೊಂದ್ರೆ ಇಲ್ಲ ಅಂದೇಳಿ, ಹಂಗೆ ಮನೆಯದರಾಗೆಲ್ಲ ಒಂದು ಸಪೋರ್ಟ್ ಇತ್ತು. ಹಂಗೆ ಚೆನ್ನ ಚೆನ್ನಾಗಿಂದ ಹೇಳಿ ಮಾಡಿ ಒಂದೊಂದೆ ಹೊಸತ್ತು ಹೊಸತ್ತು ಕ್ರಿಯೇಟಿವಿಟಿ ಅಂತ ಆಡಿ ಮಾಡಿ ಬೇತೆ ಬೇತೆ ಮಣ್ಣದ ಪಾತ್ರಗಳ ಮಾಡೋಕ್ಕೆ ಶುರು ಮಾಡಿ. ಹಂಗೆ ಕೆಲವರು ಹೇಳ್ತಾರೆ ಇಂತಕ್ಕೆ ಮಾಡ್ತಾ ಇದ್ದಾರ ಬೇತೆ ಅಂತ ಆಡಿ ಹಿಂಗೆ ಮಾಡ್ದಲ್ಲ ಇಲ್ಲ. ನಮ್ಮ ಇಂಥರು ಇದುಂಟು ಸಂಸ್ಕಾರ ಆಗಿರು, ನಮ್ಮ ವಿಚಾರ ಏನು, ನಮ್ಮ ಈ ಕುಂಬಾರಿಕೆ ವೃತ್ತಿ ಏನುಂಟು, ಅದೇನೇ ನಾವು ಪ್ರೌಡ್ ಫೀಲ್ ಆಗಿ ನಾವು ಮಾಡಿ ಚೆನ್ನಂತೆಲ್ಲ ಮಾಡಿದ್ದೆ. ಹಂಗೆ ಈಗೆಲ್ಲ ಕಂಟಿನ್ಯೂ ಮಾಡಿಬಿಡು.
3: ಈ ಕಾನೂನು ಓದಿ ಎಲ್ ಬಿ ಮಾಡಿದಿರಲಿಲ್ಲ, ನಿಮ್ಮ ಈ ಮಣ್ಣದ ಮಡಕೆ ಮಾಡಕ್ಕೊಂದಿರ್ತದೆ ಎಂತಕ್ಕೆ ಬಂದಿತ್ತು?
4: ಸಾಮಾನ್ಯ ಎಲ್ಲರಿಗೆಲ್ಲ ಒಂದು ತಡೆ ಕಲ್ತೋಕು ಎಂತ ಅಡಿ ಮಾಡೋಕು ಅಂತೇಳಿ ಒಂದು ಇದಿತ್ತು. ಇದೊಂದು ಕುಂಬಾರಿಕೆ ಅಂತ ಹೇಳ್ತಾ ನನ್ನ ಒಂದು ಹವ್ಯಾಸ. ನಾನು ಅದೇನೆಂತ ಅಡಿ ನನ್ನ ಹಿಂದೆ ಪೀಳಿಗೆಯಿಂದ ಬಂದಂತ ಒಂದು ವೃತ್ತಿ. ಅದರ ಯಾರು ಮುಂದುವರಿಸಿಕೊಂಡು ಹೋಗು ಅಂತ ತಡೆ ನಾವೇ ಮುಂದುವರಿಸಿಕೊಂಡು ಹೋಗು. ನಮ್ಮ ಆಚಾರ ಪದ್ಧತಿನ ಯಾರು ಮುಂದುವರಿಸಿಕೊಂಡು ಹೋಗು ಅಂತ ನಾವೇ ಮುಂದುವರಿಸಿಕೊಂಡು ಹೋಗು. ಅಂತ ಆಚಾರ ಪದ್ಧತಿನ ನಾವು ನಮ್ಮ ಜನರೇಷನ್ಗೆ ಸ್ಟಾಪ್ ಹಾಕಕ್ಕೆ ಆಗ ನಿಲ್ಸಕ್ಕೆ ಆಗ ಕಾರಣಕ್ಕೋಸ್ಕರ ಇದರೊಟ್ಟಿಗೆ ನನ್ನ ವೃತ್ತಿ ಧರ್ಮ ವಕೀಲ ವೃತ್ತಿನೆಲ್ಲ ಮಾಡಿಳ್ಳೆ. ಹಂಗೆ ಇದರ ಕುಂಬಾರಿಕೆ ವೃತ್ತಿನೆಲ್ಲ ಮಾಡಿಳ್ಳು. ಈಗೆಲ್ಲ ಮನೇಲಿ ಮಾಡಿಳ್ಳು.
3: ಕುಲಕಸುಬನ ಉಳಿಸಿದಂತ ಆಲೋಚನೆ ನಿಮ್ಮದೊಂದು ಒಳ್ಳೆ ಆಲೋಚನೆ. ಇದರ ನಡೆಸೋಕೊಂದಡೆ ವಕೀಲ ವೃತ್ತಿದ ಒಟ್ಟಿಲ್ಲ, ಈ ಮಡಕೆ ಮಾಡಿದಂತ ವೃತ್ತಿಯನ್ನ ಯಾವ ರೀತಿ ನಡೆಸಬತ್ತೀರಿ?
4: ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರ್ತು ಎಂತಕ್ಕೆ ನಮ್ಮ ವಕೀಲ ವೃತ್ತಿದೊಂದು ಪ್ರೊಸೆಸ್ ಬೇತೆ, ಮಿಕ್ಕ ಈ ಕುಂಬಾರಿಕೆದೊಂದು ಪ್ರೊಸೆಸ್ ಬೇತೆ. ನಾವು ಕುಂಬಾರಿಕೆ ನೀ ಇರೋತ್ತಿಂಗೆ ನಾವು ಹೆಂಗ ಇರಕೊಂಡ ತಡೆ ನಮ್ಮ ಫುಲ್ಲು ಮಣ್ಣು ಮೆತ್ತ ನಿರ್ತ ಬಿಕ್ಕ ಮಣ್ಣು ಹಿಡಿತಾಗಲಿ ಮಣ್ಣನ್ನ ಹದ ಮಾಡ್ತಾಗಲಿ ಒಂದೊಂದೇ ಹಂತ ಮಣ್ಣು ಕೆಸರ್ನಿ ಹೆಂಗೆ ಓಡಿರ್ತ ಹಂಗೆ ಹಂಗೆ ಇರ್ತು. ಇಲ್ಲಿ ನಮ್ಮ ಇನ್ನೊಂದು ಭಾಗಂಗೆ ಒಂದಡೆ ವಕೀಲ ವೃತ್ತಿಗೆ ಒಂದಡೆ ಪ್ರೊಫೆಷನಲ್ ಆಗಿ ಇರ್ತಂತ. ಅದಕ್ಕೆ ಕೋರ್ಟಿಗೆ ಹೋತಿ ಹೆಂಗೆ ಇರಬೇಕು, ನಾವು ಕೆಲವು ಶೂ ಹಾಕೊಂಡು ಶೂ ಪ್ಯಾಂಟ್ ಶರ್ಟ್ ಹಂಗೆ ಕೋಟು ಬ್ಲೇಜರ್ ಹಾಕೊಂಡು ಇದೆಲ್ಲ ಸಾಮಾನ್ಯವಾಗಿ ಇದ್ದೆ. ಎರಡು ವ್ಯತ್ಯಾಸಗಳು ಒಟ್ಟಿಗೆ ತುಂಬಾ ಚಾಲೆಂಜಿಂಗ್ ಆಗಿರುವಂತ ವಿಷಯ. ಹಂಗಾಗಿ ಅದರ ಮುಂದುವರಿಸಿಕೊಂಡು ಹೋಗೊಂಡುಳ್ಳೆ. ಹಂಗೆ ಎಲ್ಲರ ನನ್ನ ಕೆಲವರು ಫ್ರೆಂಡ್ಸ್ಗಳುಳ್ಳರು ಸ್ನೇಹಿತರುಳ್ಳರು ಊರ್ನೇ ಆಗಲಿ ಹೆರಿಗೆಯಿಂದಾಗಲಿ ಎಲ್ಲರಲ್ಲ ಸಪೋರ್ಟ್ ಇದ್ದಾಗಿ ನಾನು ತಡೆ ಹಿಂಗೆ ಕೆಲಸ ಮಾಡೋಕ್ಕೆ ಸಾಧ್ಯ. ಮನೆಯಿಂದಲ್ಲ ಆಸೆ, ಮನೆಯಿಂದ ತುಂಬ ಸಪೋರ್ಟ್ ಉಂಟು. ಈಗ ನಾನು ಒಂಥರ ಒಂದು ಐಟಮ್ ಮಾಡಿ ಬೆಚ್ಚಂಡೆ, ಅದು ಬನೆದ್ದಿ ಬಚ್ಚತನ ಮಾತ್ರ ಸಾಕಾಗು, ಆ ಬನೆದ್ದಿ ಬಚ್ಚಂದ ಅದು ಹದು ಮಾಡು, ಅದೇ ಫುಲ್ ಒಣಗಕ್ಕೆ ಆಗು, ಫುಲ್ ಒಣಗ ತಡೆ ಅದು ಹಾಳಾವುತ್ತು. ಹಾಗಾಗಿ ಅದರ ಹದು ಮಾಡಿ ಸರಿಯಾಗಿ ಕುಳಿತು ಹಂಗೆ ಮಾಡಕ್ಕೊಂದ ತಡೆ ಅದು ಮನೆದರು ಅದರ ಸರಿ ಮಾಡಿ ಕೊಟ್ಟಿಂದಾಗಿ ನಾನು ಬಿಕ್ಕ ಬಂದು ಅದರ ಕೆಲಸ ಮಾಡಕ್ಕೆ ಆಗುತ್ತು. ಹಂಗೆ ಎಲ್ಲರ ಸಪೋರ್ಟ್ ಇದ್ದಂದಾಗಿ ಕೆಲಸ ಮಾಡಕ್ಕೆ ಆಗುತ್ತು. ಬಿಕ್ಕ ನಾನು ಕಾನೂನುದು ಈಗ ಕಲ್ತು ತಗಿಲ್ಲ, ಅದನ್ನೇ ನಾನೀಗ ಕೋರ್ಟಿಂಗ್ ಹೋಗಿ ನಮ್ಮ ಸೀನಿಯರ್ ಸುಬ್ರಹ್ಮಣ್ಯ ಕುಮಾರ್ ಆಗರ್ತ ನಮ್ಮ ಸೀನಿಯರ್, ಸೊ ಅವರೊಟ್ಟಿಗೆ ನಾನು ಈಗ ಕೆಲಸ ಮಾಡಿಬಿಡ್ಲೆ ಅವ್ರಲ್ಲಾಗೆ ಒಳ್ಳೆಯ ರೀತಿ ನಾವು ಸಪೋರ್ಟ್ ಮಾಡಿಬಿಡ್ಲರು. ಎಂತರಾಡಿ ನಾವು ಒಂದು ಕ್ರಿಯೇಟಿವಿಟಿ ಎಂತರಾಡಿ ಮಾಡ್ತದೆ ಅಂತಾನೆ ಅದಕ್ಕೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಕೆಲವು ನಮ್ಮ ಆಫೀಸ್ದ ಕೆಲವು ಫ್ರೆಂಡ್ಸ್ಗಳು ಕೊಲೀಗ್ಸ್ಗಳು ಎಲ್ಲರೆಲ್ಲ ನಮಗೆ ಸಪೋರ್ಟ್ ಮಾಡಿಬಿಡ್ಲರು. ಹಾಗಾಗಿ ನನಗೆ ಇಲ್ಲೇ ಕೆಲಸ ಮಾಡೋಕ್ಕೆ ಹುಮ್ಮಸ್ಸು ಬಹುದು. ಹಾಗಾಗಿ ಎರಡೆಲ್ಲ ಬ್ಯಾಲೆನ್ಸ್ ಮಾಡಿ ಕರೆಕ್ಟಾಗಿ ಹೋಗೊಂಡುಂಟು ಜೀವನ. ಹಾಗೆ ಇನ್ನಾಸು ಮಾಡಬೇಕು ಅಂತೇಳಿ ನನ್ನ ಆಶಯ.

0: ನಿಮ್ಮ ಸಣ್ಣದಿರುತ್ತೆ ಅಂದ್ರೆ ನಿಮ್ಮ ಬಾಲ್ಯದ ದಿನ ನೋಡಿ ಈ ಮಡಕೆ ಮಾಡ್ತಾ ವೃತ್ತಿ ಅಂತ ಹೇಳ್ತದೊಂದು ಹಿಂದಿನ ಸಂಪ್ರದಾಯದಲ್ಲಿ ಇದರೊಂದು ಕಲೆನೇ ಬೇತೆ. ಎಲ್ಲಾ ಜನಗಳ ಹೆಚ್ಚಾಗಿ ಮಡಕೆ ಮಾಡ್ತಾ ವೃತ್ತಿ ಮಾಡಿದ್ದೀರಿ. ಆ ಟೈಮಲ್ಲಿ ನಿಮ್ಮ ಮನೆಯೆಲ್ಲ ಒಂದು ಮಡಕೆ ಮಾಡ್ತಾ ವೃತ್ತಿನ ಮಾಡಿದ್ದೀರಿ. ಅಂದ್ರೆ ನೀವು ಆ ಬೆಳೆದ ಟೈಮ್ ನೀವು ಆ ಸಣ್ಣದ ರೀತಿ ಹೆಂಗಿದ್ದೀರಿ, ಆ ಟೈಮಲ್ಲಿ ನಿಮ್ಮ ಈ ಮಡಕೆ ಮಾಡ್ತಾ ವೃತ್ತಿಗೆ ಯಾವ ರೀತಿ ನಿಮ್ಮ ಈ ಬಂದತ್ತು?
1: ಈಗ ಕುಂಬಾರಿಕೆ ಅಂತ ಹೇಳ್ತಾಗಿ ಅದೊಂದು ಕಲೆ, ಅದು ಎಲ್ಲರಿಗೆ ಪ್ರತಿಯೊಬ್ಬರಿಗೆಲ್ಲ ಬಾವುತ ಹೇಳಕ್ಕಾಗ್ತದೆ. ಅದೊಂದು ಕೆಲವುದರಿಗೆ ಬಾವುತು, ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಇದ್ದಂಗೆ ಒಬ್ಬರೊಬ್ಬರಿಗೆ ಜಾಸ್ತಿ ಆಗಿಡುವ ತಾಸೆ. ನಾವು ಚೆನ್ನಡ್ತಿದ್ದಿಲ್ಲ ಒಂದೊಂದು ಚೆನ್ನಾನ ಆಗೇ ಹೇಳಂಗೆ ಚಂದ ಚಂದ ಐಟಮ್ ಮಾಡಿಡ್ದು. ಅಂದ್ರೆ ಕೆಲವೊಮ್ಮೆ ಸರಿ ಮಾಡಕ್ಕೆ ಕೆಲವು ಮಾವ ಬರ್ತಾರಾಗಿದ್ರು, ಮಾವ ಸರಿ ಮಾಡ್ತಿದ್ರು, ಇಲ್ಲಡೆ ಅಪ್ಪ ಕೆಲವೊಮ್ಮೆ ಸರಿ ಮಾಡ್ತಿದ್ರು, ಕೆಲವೊಮ್ಮೆ ತಡೆ ತಪ್ಪ ಇತ್ತಡೆ ಅಲ್ಲಿ ಅಮ್ಮ ಕೂಡ ಸರಿ ಮಾಡ್ತಿದ್ರು. ಹಂಗೆ ಮನೇಲಿ ಅಜ್ಜಿ ಇಲ್ಲ ಇದ್ದಾರೆ, ಅವ್ರ ಅಜ್ಜಿ ಇಲ್ಲ ಕೆಲವೊಮ್ಮೆ ಹೇಳ್ತಿದ್ರು ಹಂಗೆಲ್ಲ ಹಿಂಗೆ ಅಂತ ಹೇಳಿ ಹಂಗೆ ಎಲ್ಲರೂ ಹೇಳಿದಾಗಿ ಒಂದು ಕರೆಕ್ಟ್ ಆಗಿ ರೂಪ ಬರಕ್ಕೆ ಸಾಧ್ಯ. ಈಗ ನಾವು ಅನುಭವದಾಗಿ ಈಗ ನಾವು ಕರೆಕ್ಟ್ ಆಗಿ ಮಾಡಕ್ಕೆ ಆಗುತ್ತೆ, ಸರಿಯಾಗಿ ಮಾಡಕ್ಕೆ ಆಗುತ್ತೆ. ಮುಂದೆಂದ ತಡೆ ಸ್ಟಾರ್ಟ್ ಶುರು ಮಾಡುತ್ತೀನಿ, ಚೆನ್ನಾಗಿ ಇಡುತ್ತೀವಿ, ಎಲ್ಲರೆಲ್ಲ ಸಪೋರ್ಟ್ ಮಾಡ್ತಿದ್ರು. ಹಂಗಾಗಿ ಒಂದೊಂದೇ ಅಂತಾನೆ ಮಾಡಿ ಬಂದಿದ್ದು. ಹಂಗೆ ಕಾಲೇಜಿಗೆ ಹೋಗ್ತೀನಿ ಎಲ್ಲ ನಾವಂಗೆ ಖರ್ಚು ಎಂತರ ಮಾಡ್ತದೆ ಅಂದ ತಡೆ ಕಾಲೇಜಿದ ಫೀಸ್ ಕಟ್ಟೋಕುಂದ ತಡೆ ನಾವು ಇದೇನಿಗೆ ಇದ್ದಿ ಕಾಲೇಜಿದ ಫೀಸ್ ಕಟ್ಟೋಕಿತ್ತು. ಹಂಗೆ ನಾನು ಪಿ ಯು ಸಿ ಡಿಗ್ರಿ ಹೋಗ್ತೀನಿ ಎಲ್ಲ ನಾನು ಈ ಮಡಕೆ ಮಾಡಿ ಕಾಲೇಜಿದ ಫೀಸ್ ಎಂತರ ಉಂಟು ಅದರ ಕಟ್ಟಿದ್ದೆ. ಆ ಟೈಮ್ನಿ ಸ್ವಲ್ಪ ಎಲ್ಲ ಚಾಲೆಂಜಿಂಗ್ ಆಗಿತ್ತು. ನನ್ನ ತಡೆ ಕೆಲವೊಮ್ಮೆ ಕಾಲೇಜಿನ ಲಾಸಿ ಕಿರಿಕಿರಿ ಮಾಡಿದ್ದಾರೆ, ಫೀಸ್ ಕಟ್ಟಕ್ಕೆ ಆತಲೇ ಫೀಸ್ ಕಟ್ಟಕ್ಕೆ ಆತಲೇ. ಆ ಟೈಮ್ ನೀ ನಾವ್ ಎಂತ ಮಾಡ್ಕೊಂಡ ತಡೆ ಇಲ್ಲಿ ಕೆಲಸ ಮಾಡ್ಬೇಕು, ಇಲ್ಲಿ ಕೆಲಸ ಮಾಡ್ತಾನೆ ಮಾತ್ರ ನಂಗೆ ಅಲ್ಲಿ ಆದಾಯ ಬರಕ್ಕೆ ಸಾಧ್ಯ. ಆದಾಯ ಬಂತಡೆ ನಾನು ಅಲ್ಲಿ ಕಾಲೇಜ್ ಫೀಸ್ ಕಟ್ಟಲೆ. ಹಂಗೆಲ್ಲ ಮಾಡಿ ಕಾಲೇಜ್ ಫೀಸ್ ಪಿ ಯು ಸಿ ಡಿಗ್ರಿ ಹಂಗೆ ನಾನು ಕಲ್ತೀನಿ. ಈಗ ಕುಂಬಾರಿಕೆ ವೃತ್ತಿಯಿಂದ ಹೆಮ್ಮೆಂದ ಹೇಳ್ಬಿಡ್ಲೆ ಎಂತ ತಡೆ ನಾನು ವಿದ್ಯಾಭ್ಯಾಸ ಈಸು ಕಲ್ತಕ್ಕಂದ ತಡೆ ನಂಗೆ ಶಕ್ತಿಯಿಂದ ತಡೆ
0: ವಕೀಲರಾಗಿ ನೀವು ಇಲ್ಲಿ ಉಳ್ಳೇರಿಂದ ಅದರ ಹಿಂದೆ ಕುಂಬಾರ ಮಣ್ಣದ ವೃತ್ತಿ ಉಂಟು ನಿಮ್ಮ ಏನ್ ಹೇಳ್ತದೊಂದು?
1: ಖಂಡಿತ ನಾನು ಅದೇ ನನ್ನ ಶಿಕ್ಷಣ ಪೂರ್ತಿ ಹಾಕುವ ತಡೆ ನಾನು ಕೆಲಸ ಮಾಡಿ ಅದೇ ಮಣ್ಣದ ಕೆಲಸ ಮಾಡಿ ಈ ವೃತ್ತಿಗೆ ಬರಕ್ಕೆ ನಾನು ಸಾಧ್ಯ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ.
0: ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ಮತ್ತೆ ನಿಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಲ್ಲ ಮಡಕೆ ಮಾಡ್ತಾ ವೃತ್ತಿ ನೋಡಿ ಮುಂದೆ ಇಂತಾನೆ ಮಾಡಿ ಬಂದು ಉಳ್ಳೋರು ತಿಳಿದಿಲ್ಲ. ನೀವು ಸಣ್ಣಂದನೆ ನಿಮ್ಮ ಬಾಲ್ಯಾವಸ್ಥೆಯಿಂದಾನೆ ನೀವು ಮಡಕೆ ಮಾಡ್ತಾ ವೃತ್ತಿನ ಕಲ್ತಿದ್ದೀರಿ, ಕಲ್ತು ಬಂದಿರಿ. ಈ ಟೈಮಲ್ಲಿ ನಿಮಗೆ ಸಣ್ಣ ಇರತಿಯೇ ನಿಮ್ಮ ಮನೆಯವರು ಯಾವ ರೀತಿ ನಿಮಗೆ ಸಪೋರ್ಟ್ ಆಗಿದ್ದಾರೆ ಹೇಳಲ್ಲ?
1: ನಾನು ಎಂತರಡೆ ಒಂದು ಅದೇ ನಾನು ಹಾಗೆ ಹೇಳಂಗೆ ಐಟಮ್ ಒಂದು ಎಂತರಡೆ ಒಂದು ಮಾಡತಾಡೆ ಒಂದು ಆಕೃತಿ ಮಾಡತಾಡೆ ಅದರ ಕರೆಕ್ಷನ್ ಹೇಳಕ್ಕೆ 4-5 ಜನ ಹೇಳಿದಾಗಿ ಮಾತ್ರ ನಾವು ಅದು ಲಾಯ್ಕಿ ಬರಕ್ಕೆ ಸಾಧ್ಯ. ಇಲ್ಲಡೆ ಅದು ಅವರು ಎಂತರಡೆ ಹೇಳಲ್ಡೆ ನಮಗೆ ಅದು ಕರೆಕ್ಷನ್ ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವರು ಹೇಳಿದಾಗಿ ಕರೆಕ್ಷನ್ ಮಾಡಿದಾಗಿ ಈಗ ನಾವು ಎಂತರಡೆ ಒಂದು ಆಕೃತಿ ಮಾಡಕ್ಕೆ ಸಾಧ್ಯ ಈಗ.

0: ನೀವೊಂದು ಕಾಲೇಜ್ ಒತ್ತ ಟೈಮ್ಲೇ ಆಗಲಿ, ಅಥವಾ ನೀವೊಂದು ಈಗ ಕಾನೂನು ಕಲಿತ ಟೈಮ್ಲೇ ಆಗಲಿ, ಫ್ರೆಂಡ್ಸ್ಗಳು ನಿಮ್ಮ ನಿಮ್ಮ ಇರ್ತಾರೆ. ನೀವೊಂದು ಮಡಕೆ ಮಾಡ್ತಾ ವೃತ್ತಿ ಮಾಡಿರ್ತಿ, ನಿಮ್ಮ ಫ್ರೆಂಡ್ಸ್ಗಳೆಲ್ಲ ನಿಮ್ಮ ಯಾವ ರೀತಿ ಸಪೋರ್ಟ್ ಮಾಡ್ತಿರ್
1: ಫ್ರೆಂಡ್ಸ್? ನಮ್ಮ ಫ್ರೆಂಡ್ಸ್ ತುಂಬಾ ಸಪೋರ್ಟಿವ್ ಮಾಡಿದ್ದಾರೆ. ತಡೆ ಈ ಫೀಲ್ಡ್ ನೀ ತುಂಬಾ ಚಾಲೆಂಜಿಂಗ್, ಹಾಗಾಗಿ ಫ್ರೆಂಡ್ಸ್ಗಳು ತುಂಬಾ ಸಪೋರ್ಟ್ ಇತ್ತು ನನಗೆ. ಆಗುತ್ತೆ ಬಿಕ್ಕ ನಮ್ಮ ಊರ್ದವ್ರ ಸಪೋರ್ಟ್, ಊರ್ದವ್ರ ಸಪೋರ್ಟ್ ತುಂಬಾ ಸಪೋರ್ಟ್ ಇತ್ತು. ಎಂತ ಕೇಳ್ತಾ ತಡೆ ಎಲ್ಲರ್ಲ ಹಂಗೆಲ್ಲ ಹಿಂಗೆ ಮಾಡಕು ಅಂತ ಹೇಳಿ ಕೆಲವರು ಊರ್ದವ್ರು ಹೇಳಿ ಸಪೋರ್ಟ್ ಮಾಡಿದ್ರು.
0: ನೀವು ಸಣ್ಣಿಂದನೆ ನಿಮ್ಮ ಬಾಲ್ಯ ವ್ಯವಸ್ಥೆಯಿಂದನೆ ಮಡಕೆ ಮಾಡಿದ ಬಂದಿರಿ ಇರ್ತೀರಿ. ನೀವು ಈಗ ನೀವೊಂದು ಕಲ್ತದ ಕಾನೂನು ಅಥವಾ ಕೋರ್ಟು ವಾದ ವಿವಾದ ಇದರ ಬಗ್ಗೆ ನಿಮಗೆ ಕಲಿಯಕ್ಕೆ, ಈ ಮಡಕೆ ಮಾಡ್ತಾ ವೃತ್ತಿ ಮಾಡಿದ್ರೆ ಈ ಕಾನೂನದ ಬಗ್ಗೆ ಕಲಿಯಕ್ಕೆ ನಿಮಗೆ ಎಂತಕ್ಕೆ ಆಸಕ್ತಿ ಬಂದತ್ತೆ?
1: ನಾನು ಡಿಗ್ರಿ ಶ್ರೀ ಗುರುದೇವ ಕಾಲೇಜ್ ಬೆಳ್ತಂಗಡಿಯಲ್ಲಿ ಕಲಿತೆ. ಸೊ ಅಲ್ಲಿ ಕಲಿತ ನಿವೃತ್ತಿ ಎಸ್ ಡಿ ಎಂ ಕಾಲೇಜ್ ಇದ್ದ ಎಮ್ ಎಸ್ ಡಬ್ಲ್ಯೂ ಸ್ಟೂಡೆಂಟ್ ನಮ್ಮ ಕಾಲೇಜಿಗೆ ಕೆಲವೊಂದು ಪ್ರೋಗ್ರಾಮ್ ಕೊಡಕ್ಕೆ ಬಂದಿದ್ದೆ. ಸೊ ಪ್ರೋಗ್ರಾಮ್ ಕೊಡುತ್ತಿ ಡಿಗ್ರಿ ಕಾಲೇಜ್ ನಿವೃತ್ತಿ ಪ್ರೋಗ್ರಾಮ್ ಕೊಡುತ್ತಿಗೆ ಅವರು ಕೆಲವೊಂದು ಕ್ವಶನ್ ಇರ್ತದೆ, ನನ್ನ ತಕ್ಷಣ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತದೆ. ಅವರು ಕೇಳಕ್ಕೆ ನಾನು ಅವ್ರಿಗೆ ಕೌಂಟರ್ ಕೆಲವೊಂದು ಕ್ವಶನ್ ಎಲ್ಲ ಹೇಳಿದ್ದೆ. ಸೊ ಹಾಗಾಗಿ ನೆಕ್ಸ್ಟ್ಗೆ ಅವ್ರು ಕೇಳಿರಿ ನೀನು ನೆಕ್ಸ್ಟ್ಗೆ ಎಂತರ ಆತಂಗೆ ಅಂತೇಳಿ ಸಡನ್ ನಂಗೆ ಫ್ಲಾಶ್ ಆಗಿದ್ದಲ್ಲ. ಸರ್ ನಾನು ಡೈರೆಕ್ಟ್ ಆಗಿ ಹೇಳಿ ನೆಕ್ಸ್ಟ್ ಲಾಯರ್ ಹಾಕು ಅಂತ ಹೇಳಿ ಆಗನೇ ಡಿಸೈಡ್ ಮಾಡಿ. ಅದು ನಂಗೆ ಒಂದು ಸ್ಫೂರ್ತಿ ಆಯ್ತು, ಅವ್ರ ಕಾಲೇಜಿಂದ ಬಂದೆ ನಂಗೆ ಒಂದು ಸ್ಫೂರ್ತಿ ಆಯ್ತು. ಸೊ ಅಂದಕ್ಕೆ ನಾನು ವೃತ್ತಿನ ಆಯ್ಕೆ ಮಾಡಿದೆ. ಕಲ್ತಕ್ಕೆ ಆಸಕ್ತಿನೇ ಇದಾಗಿ ಹೋಯ್ತು.

0: ಈಗ ನಮ್ಮ ಈ ಪ್ರಸ್ತುತ ಈ ಟೈಮಲ್ಲಿ ಮಡಿಕೆ ಮಾಡಿದ ವೃತ್ತಿ ಅಳಿವಿನಂಚಿನ ಉಂಟು. ಈ ಮಡಿಕೆ ಮಾಡಿದ ವೃತ್ತಿನ ಮುಂದುವರ್ಸಕ್ಕೂ ನಡೆ ಯುವಕರು ಮುಂದೆ ಬರಬೇಕು. ಅದಕ್ಕೆ ಯುವ ಸಮುದಾಯದವರು ಮಡಿಕೆ ಮಾಡಿದ ವೃತ್ತಿ ಮಾಡ್ತಾರೆ ಬಾರಿ ಕಮ್ಮಿ ಉಳ್ಳರು. ಈ ಮಡಿಕೆ ಮಾಡಿದ ವೃತ್ತಿ ಕುಲಕಸಬನ ಉಳಿಸಿದ ನಮ್ಮ ಯುವಕರಲ್ಲಿ ನಮ್ಮ ನೆಕ್ಸ್ಟ್ ಮುಂದೆ ಬರಕ್ಕೂ ನಡೆ ಅವ್ರು ಯಾವ ರೀತಿ ನೀವೊಂದು ಸಪೋರ್ಟ್ ಮಾಡ್ತೀರಿ ಅಥವಾ ಯಾವ ರೀತಿ ಹೇಳ್ತೀರಿ ಅಂತ ಹೇಳಲ್ಲ.
1: ಒಂದು ಗಾದೆ ಉಂಟು, ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತೀವಿ. ಈಗ ಹಳೆ ತೆಂತರ ಉಂಟು ಅಂದ್ರೆ ಕೂಡ ರಿಟರ್ನ್ ಆಗಿಂಟು. ಸೊ ಅದಾಗೆ ಈಗ ನಮ್ಮ ವೃತ್ತಿ ಲಾಸ್. ಈಗ ಕೆಲವುದರು ಅಡಾಪ್ಟ್ ಮಾಡಿ ಉಳ್ಳರು. ಈಗ ಕೆಲವು ವಿದೇಶ ನಿಪುರ ನಾವು ಕೆಲವೊಂದು ಯೂಟ್ಯೂಬರ್ನವರೆಲ್ಲ ಉಳ್ಳರು ವಿದೇಶ. ಸೊ ಅವರು ಕೆಲವೊಂದು ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿ ಉಳ್ಳರು. ಮತ್ತೆ ಈ ಕುಂಬಾರಿಕೆ ನಾನೇ ಅವರು ಅಟ್ಯಾಚ್ಮೆಂಟ್ ಅಂತ ಜಾಸ್ತಿ ಮಾಡಿ ಉಳ್ಳರು. ಕೆಲವೊಂದು ಡಿಸೈನ್ದ ಮಗ್ಸ್ ಮಗ್ ಆಗಿರ್ಕ ಗ್ಲಾಸ್ ಆಗಿರ್ಕ ಕೆಲವೊಂದು ಈ ಬೌಲ್ ಅಂತ ಹೇಳ್ತಾರೆ ನೋಡಿ, ಅಂತಗೆಲ್ಲ ತುಂಬಾ ಜನ ವಿದೇಶದವರು ಅಡಾಪ್ಟ್ ಮಾಡ್ಬಿಡ್ಳರು. ಇತ್ತೀಚೆಗೆ ಈಗ ಬ್ಯಾಂಗ್ಳೂರ್ನಿಲ್ಲ ಕೆಲವೊಂದು ಕ್ಲಾಸಸ್ ಎಲ್ಲ ಮಾಡ್ಬಿಡ್ಳರು, ಪಾಟ್ರಿ ಕ್ಲಾಸಸ್ ಅಂತ ಹೇಳಿ. ಸೊ ಅದು ಲಾಸೆ ಕೆಲವು ಅಡಾಪ್ಟ್ ಮಾಡ್ಬಿಡ್ಳರು. ಈಗ ನಮ್ಮ ವಿನು ಪಾಟ್ರಿ ಸ್ಟುಡಿಯೋ ಅಂತ ಹೇಳಿ ನಮ್ಮಗಳೊಂದು ಯೂಟ್ಯೂಬ್ ಚಾನಲ್ ಉಂಟು. ನಾವು ಲಾಸೆ ನಾವು ಇಂಥ ಅದೇ ಉದ್ದೇಶ ನೀವು ಮಾಡ್ಬಿಡ್ಳು ಅಂತ ಕೇಳ್ತಾರೆ. ನಮ್ಮ ಯುವ ಪೀಳಿಗೆನ ಇಲ್ಲಿಗೆ ಮುಗಿಸಕ್ಕೆ ಆಗ ನೆಕ್ಸ್ಟ್ ಜನರೇಷನ್ಗೆ ಮುಟ್ಟ ಹೋಗು ಅಂತ ಕಾನ್ಸೆಪ್ಟ್ ನಮ್ಮ ಕಾನ್ಸೆಪ್ಟ್. ಆ ರೀತಿ ನಾವು ಇಲ್ಲೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು ವಿನು ಪಾಟ್ರಿ ಸ್ಟುಡಿಯೋ ಅಂತೇಳಿ. ಹಂಗೆ ಕೆಲವು ಆಸಕ್ತಿ ಇದ್ದರು ಅದಕ್ಕೆ ಬಂದು ಕಲ್ತಲ್ಲ ನಮ್ಮ ಇದಕ್ಕೆ ಬೇಕೆಂತರಂದ್ರೆ ಯುವಕರು ಇಂಟ್ರೆಸ್ಟ್ ಕಮ್ಮಿ ಆಯ್ತು. ಇತ್ತೀಚೆಗೆ ಯುವಕರ ಇಂಟ್ರೆಸ್ಟ್ ಭಯಂಕರ ಕಮ್ಮಿ ಆಯ್ತು. ನಾವು ಕೆಲವು ಹೇಳಿ ಕೊಡ್ತಂದ ಹೇಳತ್ತಡ್ಲ ಕೆಲವೊಂದು ಹೇಳಿ ಕೇಳಕ್ಕೆ ತಯಾರಿಲ್ಲ. ತಡೆ ಈಗ ಆಲ್ಮೋಸ್ಟ್ ಎಲ್ಲರೆಲ್ಲ ಮೊಬೈಲ್ ಫೋನು ಇದಕ್ಕೆ ಜಾಸ್ತಿ ಇದು ಮಾಡ್ಬಿಡೋದು. ಸೊ ಇಂಥ ಕೆಲವೊಂದು ಆರ್ಟಿಫಿಷಿಯಲ್ ಆಗಿ ಇದೊಂದು ಕೆಲವೊಂದು ಆರ್ಟ್ಗಳೆಲ್ಲ ಉಂಟು, ಅದು ಕೆಲವೆಲ್ಲರಿಗೆ ಗೊತ್ತಲ್ಲ. ಸೊ ಬಂದಾಗ ನಾವು ಯಾರಿಗಾಡಿ ಹೇಳಿಕೊಡ್ತಂದ ತಡೆ ಕಲ್ತನಕ್ಕೆ ಕೆಲವರು ರೆಡಿ ಇಲ್ಲ. ಸೊ ಯಾರಾಡಿ ಹಂಗೆ ಇಂಟ್ರೆಸ್ಟ್ ಇದ್ದರು ಬರ್ತಾರೆ ಖಂಡಿತ ಎಲ್ಲ ಕಲ್ಸಕ್ಕೆ ನಾವು ರೆಡಿ ಉಳ್ಳು. ತಡೆ ನೆಕ್ಸ್ಟ್ ಫ್ಯೂಚರ್ಗೆ ನೆಕ್ಸ್ಟ್ ಜನರೇಷನ್ಗೆ ನಾವು ನಮ್ಮಿಂದ ಏನಾಟಿ ಸಾಧ್ಯ ಉಂಟು ಅದರ ಖಂಡಿತವಾಗಿ ಮಾಡ್ತಾರೆ. ಅದು ನಮ್ಮ ಕರ್ತವ್ಯ, ನಮ್ಮ ಕಲೆ ಇಂತರ ಉಂಟು ಅದರ ನಾವು ಇನ್ನೊಬ್ಬಗೆ ಕೊಡಕ್ಕು ಅಂತಡೆ ಮಾತ್ರ ಸಾರ್ಥಕತೆ. ನನ್ನ ಕಲೆ ನಾನೇ ಬಚ್ಚಿನ ಏನು ಪ್ರಯೋಜನ ಇಲ್ಲ. ನನ್ನ ಕಲೆ ನಾನು 5 ಜನ ಕಲ್ಸ್ತಂದ ತಡೆ ಆ 5 ಜನ ಇನ್ನ 10 ಜನ ಕಲ್ಸರಡೆ ಒಳ್ಳೆ ವಿಷಯ. ಸೊ ನನ್ನ ಕಲೆ ನನ್ನ ಇದೇನೆ ರೆಕ್ಕೆ ಆಗ. ಸೊ ಬೇತೆಲ್ಲರಿಗೆಲ್ಲ ಸ್ಪ್ರೆಡ್ ಮಾಡೋಕೆ ಅಂತ ಕಾರಣಕ್ಕೋಸ್ಕರ ಆ ಕಾನ್ಸೆಪ್ಟ್ ನಾವು ತಂದದ್ದು. ಸೊ ಯಾರಾಡಿ ಜಾಯಿನ್ ಆಗ್ತಾರೆ ಹೇಳಲ್ಲ.
0: ಈ ಆಧುನಿಕ ನಮ್ಮ ಈ ಜಗತ್ತು ಈಗ ಮುಂದುವರಿಕೊಂಡು ಮುಂದುವರಿಕೊಂಡಿದ್ದರಲ್ಲಿ ಕೊನೆ ಕೆಲವೊಂದು ವಸತು ವಸ್ತು ಎಲ್ಲ ಬಂದುಂಟು. ಈಗ ಕೆಲವೊಂದು ಟ್ರೆಂಡ್ ಶುರುವಾಯ್ತು. ಟ್ರೆಂಡ್ ಅಂದರೆ ಡಿಸೈನ್ ಟ್ರೆಂಡ್, ಇದರ ಬಗ್ಗೆ ನೀವು ಈಗಿನ ಟ್ರೆಂಡ್ ಮಡಿಕೆ ಮಾಡ್ತದೆ ನೀವು ಯಾವ ರೀತಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ.
1: ನಮ್ಮ ಮನೆ ನೀವು ಮುಂದೆ ಅಂತಲ್ಲ ನಾವು ಸಾಂಪ್ರದಾಯಿಕವಾಗಿ ಎಂತರ ಉಂಟು ಮ್ಯಾರ್ಕಲ್ ಮಾಡ್ತೇವೆ, ಅದಕ್ಕೆ ಮಡಿಕೆ ಮಾಡ್ತೇವೆ, ಓಡು ಮಾಡ್ತೋ ಇಂಟೆಗೆ ಸಾಂಪ್ರದಾಯಿಕ ಇಂಥರಲ್ಲಿ ಉಂಟು ಅದರ ಮುಂದೆಂತಲ್ಲ ಮಾಡಿ. ಸೊ ನಾನು ಈಗ ಇಂಥ ಕೆಲವೊಂದು ಐಟಮ್ನೇನು ಕೆಲವೊಂದು ಈಗ ಪೆನ್ ಸ್ಟ್ಯಾಂಡ್ ಆಗಿರ್ಕು ಮತ್ತೆ ಗ್ಲಾಸ್ ಆಗಿರ್ಕು ಮಗ್ ಆಗಿರ್ಕು. ಸೊ ಇಂಥ ಚಂದ ಚೆನ್ನಾಗಿ ಎಂತರ ಕೆಲವೊಂದು ಐಟಮ್ ಉಂಟು. ಸೊ ಟ್ರೆಂಡಿಂಗ್ ಇಂಥರ ತರಕ್ಕೆ ಆಗುತ್ತು ಅದರ ಪ್ರಯತ್ನ ನಾವು ನಮ್ಮ ಈ ಇದು ಮಾಡುಳು ನಮ್ಮ ಟೀಮ್ ಮಾಡುಳು. ಸೊ ಹಾಗಾಗಿ ಹಿಂದಿನ ಯುವಕರಿಗೆ ಅದೇ ಟ್ರೆಂಡಿಂಗ್ ಸ್ವಲ್ಪ ಬೇಕು, ಹಿಂದೆ ನಗ್ಲ ಕೆಲವೊಂದು ಅಡಾಪ್ಟ್ ಮಾಡೋಕೆ ಆಯ್ತು. ಅಂದರೆ ಕೆಲವೊಂದು ಮ್ಯಾಗರ್ ಮ್ಯಾರ್ಕಲ್ ಇತ್ತಡೆ ಅದರ ಸ್ವಲ್ಪ ಡಿಸೈನ್ ಕೊಟ್ಟು ಬೇತೆ ಶೇಪ್ ಕೊಟ್ಟ ತಡೆ ಅದ್ಲೊಂದು ಹೊಸ ಡಿಸೈನ್ ಆಗುತ್ತೆ.
0: ಹೊಸ ಡಿಸೈನ್
1: ಮುಂದೆನಕ್ಕೆ ಒಂದು ಹೊಸ ಡಿಸೈನ್ ಎಲ್ಲ ಕೊಡಕ್ಕೆ ಆಯ್ತು. ಸೊ ಹಾಗಾಗಿ ಅದೆಲ್ಲ ಟ್ರೈ ಮಾಡಿಬಿಡೋಣ ನಾವು.

0: ನೀವು ಸಣ್ಣಿಂದಲೇ ಮಡಿಕೆ ಮಾಡ್ತಾ ಬಿತ್ತಿ ಅಥವಾ ಒಂದು ಮಣ್ಣು ಮೆತ್ತನೆ ಕೆಲಸ ಮಾಡ್ತಂತದೆಲ್ಲ ನೀವು ಶಾಲೆ ಕಲಿತು ಹುಟ್ಟಿಲ್ಲ, ನೀವು ಇದರ ಮಾಡಿ ಬಂದಿರಿ. ಇದೆಲ್ಲ ಮಾಡಿದ್ರೆ ನೀವು ನೆಕ್ಸ್ಟ್ ಕಾನೂನು ಕಲಿತು ಈಗ ಒಂದು ವಕೀಲರಾದ್ದೀರಿ. ಈ ನಮ್ಮ ಉಜ್ಜರೆ ಭಾಗದ ಈ ಕುಂಬಾರ ಸಮುದಾಯದ ಯುವ ವಕೀಲರಾಗಿರ್ತಂತ ವ್ಯಕ್ತಿಯಿಂದ ನೀವು ಒಬ್ಬರಿ. ಒಂದ್ ಲೆಕ್ಕಲ್ಲಿ ನೋಡ್ತಾರೆ, ಇದೊಂದು ಖುಷಿಯ ವಿಚಾರ. ಇದರ ಬಗ್ಗೆ ನೀವೇನು ಹೇಳ್ತೀರಿ? ಹೇಳಲ್ಲ,
1: ಕುಂಬಾರಿಕೆ ವೃತ್ತಿನ ಮಾಡಿ ನನ್ನ ವೃತ್ತಿ ಮಾಡಕ್ಕೆ ವಕೀಲ ವೃತ್ತಿ ನಾನು ಹೆಮ್ಮೆಯಿಂದ ಹೇಳಲ್ಲ. ವಕೀಲ ವೃತ್ತಿ ಮಾಡಿಳ್ಳೆ ನಾನು, ಅದರೊಟ್ಟಿಗೆ ನನ್ನ ಕುಂಬಾರಿಕೆ ವೃತ್ತಿಲ್ಲ ಮಾಡಿಳ್ಳೆ. ನಾನು ವಿಶೇಷವಾಗಿ ಯುವಕರಿಗೆ ಹೇಳ್ತೇನೆ, ತಡೆ ಕೆಲವು ಈಗ ಮುಂದೆ ಎಜುಕೇಶನ್ ಸ್ವಲ್ಪ ಕಮ್ಮಿ ಇತ್ತು, ತುಂಬಾ ಕಮ್ಮಿ ಇತ್ತು. ಕೆಲವುದರು ಈಗ ಕೆಲವು ಕಮ್ಮಿ ಕಲ್ತಿ ಬಿಟ್ಟಿದ್ದಾರೆ,
0: ಒಂದು SSLC PUC ಎಲ್ಲ ಅದರ ಲೆಕ್ಕ
1: ಆಗನೇ ಬಿಟ್ಟಿದ್ದಾರೆ. ಆ ಟೈಮ್ನಲ್ಲಿ ನಾವಾಗೆಲ್ಲ ಕೆಲವೊಂದು ಚಾಲೆಂಜ್ ಇತ್ತು, ಇದ್ರ ನಮ್ಮೊಟ್ಲೆ ಕೆಲವೊಮ್ಮೆ ಹೇಳ್ತಿದ್ದಾರೆ, ನೆಕ್ಸ್ಟ್ 9th ಕ್ಲಾಸ್ ಬಿಟ್ಟು ನೀನು ಅಣ್ಣನೊಟ್ಟಿಗೆ ಕೆಲಸಕ್ಕೆ ಹೋಗು ಅಂತ ಹೇಳಿ ಆ ಟೈಮ್ನೆಲ್ಲ ಹೇಳಿದ್ದಾರೆ. ಸೊ ನಾವು ಬೇತೆ ಇಂತರಡಿ ಒಂದು ಕಲ್ತು ನೆಕ್ಸ್ಟ್ ಕಲ್ತೋಕು ನೆಕ್ಸ್ಟ್ ಕಲ್ತೋಕು ಹಾಗೆ ಹಾಗೆ ಹಂತ ಕಲ್ತು ವಕೀಲರು ಆಯ್ಕೆ ಮಾಡಿದೆ. ಸೊ ನನಗೆ ಎರಡು ಫೀಲ್ಡ್ ಎಲ್ಲ ನನಗೆ ಪ್ರೌಡ್ ಫೀಲ್ ಅಂತ ಹೇಳಲ್ಲ.
0: ಕುಂಬಾರ ಭಾಷೆ ಬಗ್ಗೆ ನಿಮ್ಮ ಅಭಿಪ್ರಾಯ, ಹಂಗೇನೆ ಈ ಕುಂಬಾರ ಭಾಷೆನ ಮಾತಾಡ್ತಂತ ಅವಕಾಶ ನಿಮಗೆ ಸಿಕ್ಕಿತಾನೊಂದು, ಮತ್ತೆ ನಮ್ಮ ಸಮುದಾಯದ ಈ ಕುಂಬಾರ ಭಾಷೆನ ಉಳಿಸಿ ನೋಕುಂದಡೆ ನಾವು ಏನ್ ಮಾಡೋಕು
1: ಅಂದ್ರೆ ನಾವು ಮನೇನಿ ಅದೇ ನಮ್ಮ ಭಾಷೆನೇ ನಾವು ಮಾತಾಡ್ತೀವಿ, ಅಂದ್ರೆ ಕುಂಬಾರ ಭಾಷೆನೇ ನಾವು ಮಾತಾಡ್ತೀವಿ. ಸೊ ನಾವೆಲ್ಲ ಫಂಕ್ಷನ್ ಹೊತ್ತಿ ನಮ್ಮ ಭಾಷೆದಾರೆ ಯಾರಡಿ ಸಿಕ್ಕಾರೆ ಅಲ್ಲಿಲ್ಲ, ನಾವು ಜಾಸ್ತಿ ಕನ್ವರ್ಸೇಷನ್ ಅವರೊಟ್ಟಿಗೆ ಸಂಭಾಷಣೆ ಮಾಡ್ತೇವೆ, ಜಾಸ್ತಿ ಸಂಭಾಷಣೆ ಮಾಡ್ತೇವೆ, ನಮ್ಮ ಭಾಷೆಯನ್ನೇ ಸಂಭಾಷಣೆ ಮಾಡಕ್ ಹೋಗ್ತೀವಿ. ಇದಕ್ಕೆ ತಡೆ ನಾವು ನಮ್ಮ ಭಾಷೆನೆ ಮಾಡತ್ತೆ, ಅವರೊಟ್ಟಿ ಸ್ವಲ್ಪ ಬಾಂಧವ್ಯ ಜಾಸ್ತಿ ಬಹುದು, ಹಂಗಾಗಿ ಅವರೊಟ್ಟಿ
0: ನಮ್ಮ ಭಾಷೆನೊಂದು ಉಳಿಸಿ ಅದೇ
1: ಕಾನ್ಸೆಪ್ಟ್. ಕೆಲವುದರು ಎಂದ್ರೆ ನಾವು ಪೇಟೆಗೆಲ್ಲ ಹೋಗಿರ್ತ ಸಂದರ್ಭ ಕರೆದಿ ನಾವು ಮಾತಾಡಿ ನಮ್ಮ ಭಾಷೆನೇ ಮಾತಾಡ್ತಿರ್ತೇವೆ. ಕೆಲವುದರು ಏನ್ ಮಾಡ್ತಾರೆ ಅಂತಡೆ ಅವ್ರು ಕೆಲವು ಭಾಷೆನೇ ಅವ್ರು ಮಾತಾಡಕ್ಕೆ ನೋಡ್ತಾರೆ, ನಾವೆಂತ ಮಾಡ್ತಾರೆ ಕೂಡ ನಮ್ಮ ಭಾಷೆನೇ ಮಾತಾಡಕ್ಕೆ ಹಂಗೆ ಮಾತಾಡಕ್ಕೆಲ್ಲ ಸುಮಾರು ಟೈಮ್ ಉಂಟು. ನಮ್ಮ ಭಾಷೆನ ಕೆಲವೊಂದು ಹೆರಿಗೆ ನಾವು ಮಾತಾಡೋಣ ಮುಜುಗಾರ ಆಗುತ್ತಂತ ಹೇಳ್ತಾಡೆ, ಅದು ತಪ್ಪು ಕಲ್ಪನೆ ಎಂದು ನನ್ನ ಒಂದು ಆಶೆ. ಎಂತಕ್ಕೆಂತ ತಡೆ ನಾವು ಕೆಲವೊಮ್ಮೆ ಮಾತಾಡಿರುತ್ತಿ ನಮ್ಮ ಸ್ನೇಹಿತರು ನಮ್ಮ ಮುಟ್ಟಿರ್ತಾರೆ, ಅವರು ಹೇಳ್ತಾರೆ ನಂಗೆಲ್ಲ ನಮ್ಮ ನಿಮ್ಮ ಭಾಷೆನೇ ಕಲ್ಸಿ, ನಮ್ಮ ಕೆಲವು ಕೊಲೀಗ್ಸ್ ಹೇಳ್ತಾರೆ ನಂಗೆಲ್ಲ ಒಂದು ಕಲ್ಸಿದ್ವಿ, ಅವ್ರಿಗೆಲ್ಲ ನಾವು ಮಾತಾಡೋತಿ ಸ್ವಲ್ಪ ಖುಷಿ ಆಗುತ್ತೆ, ಹಾಗಾಗಿ ನಂಗೆಲ್ಲ ಕಲ್ಸಿದ್ವಿ ಅಂತ ಹೇಳಿ ತುಂಬಾ ಸ್ನೇಹಿತರು ನಾನು ಹೇಳಿದ್ದೆ. ಹಾಗಾಗಿ ಅದರ ಮೇಲೆ ಇದ್ದಂತ ಗೌರವ ಹಂಗೆ ಇರೋಕು. ಸೊ ನಂಗೆ ಹೆಸಿಟೇಷನ್ ಆಗುತ್ತು, ಹಂಗೆ ಆಗುತ್ತೆ ಹಿಂಗೆ ಆಗುತ್ತೆ ಹೇಳಿ ಹೆರಿಗೆ ಮಾತಾಡ್ತು, ನಮ್ಮ ಭಾಷೆನ ನಾವು ಮಾತಾಡಿ ಹೋಗ್ತೇನೆ ಅದೇನು ನಮ್ಮ ಗೌರವನೇ ಉಳಿಕೊಂಡು ಹೋಗುತ್ತೆ. ಆದ್ರೆ ಉಳಿಸನ್ ತಯಾರಿ ಮಾಡೋಕು ಅಂತಾನೆ ನಾವೇ ಮಾಡ್ಬೇಕು, ಬೇತೆ ಯಾರ ಇನ್ನೊಬ್ಬರು ಬಂದು ಮಾಡ್ತಂದ್ರೆ ಸಾಧ್ಯ ಇಲ್ಲ. ನಮ್ಮ ಭಾಷೆನ ಉಳಿಸಿನೋಕು ಅಂತಾನೆ ನಾವೇ ನಾನು ನೀವು ಎಲ್ಲರೆಲ್ಲ ಸೇರಿ ಮಾಡಲ್ಲ, ಹೊರತಾಗಿ ನಾವು ಅದರ ಮಾತಾಡ್ತಲ್ಲ ಅಂತಾನೆ ಅದು ಅಳಿಸಿ ಹಾಕಕ್ಕೆ ಸಾಧ್ಯ ಉಂಟು, ಸ್ಟಾಪ್ ಆಗುತ್ತೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ನೆಕ್ಸ್ಟ್ ಜನರೇಷನ್ಗೆ ಅದು ಸಿಕ್ಕುತ್ತಲ್ಲ. ಹಾಗಾಗಿ ನಾವೇ ಅದರ ಕಂಟಿನ್ಯೂ ಮಾಡಿ ಹೋಗು ನಮ್ಮ ಸಂಸ್ಕೃತಿ ನಾನು ಹೇಳಕ್ಕೆ.

0: ನೀವು ಸಣ್ಣದಲ್ಲೇ ಮಡಕೆ ಮಾಡ್ತ ಇದರಲ್ಲ ಪ್ರಾಕ್ಟೀಸ್ ಮಾಡಿದ್ದು ಕಲ್ತನ್ ಬಂದಿರಿ. ಅದಲ್ಲದೆ ಎಜುಕೇಶನ್ ಮಾಡಿದ್ದು ಒಂದು ವಕೀಲರಾಗಿದ್ದು ಕೋರ್ಟ್ ವಾದ ಇದೆಲ್ಲ ಮಾಡಿದಿರಿ. ಈ ಎರಡು ಕೆಲಸದ ನಡುವೆಲ್ಲ ಈ ರಿಕ್ಷಾ ಓಡಿಸಕ್ಕೆ ನಿಮ್ಗೆ ಯಾವ ರೀತಿ ಟೈಮ್ ಸಿಕ್ಕುತ್ತೆ ಅಥವಾ ಯಾವ ರೀತಿ ನೀವು ಅದರ ಟೈಮ್ನ ಹೊಂದಾಣಿಕೆ ಮಾಡುವಂತೀರಿ ಹೇಳೋಣ?
1: ನಾನು ಕಾಲೇಜ್ LLB ಕಾಲೇಜ್, ನಾನು ವಿವೇಕಾನಂದ ಕಾಲೇಜಿಗೆ, ನಾನು ಪುತ್ತೂರು ವಿವೇಕಾನಂದ ಕಾಲೇಜಿಗೆ, ಅಲ್ಲಿಂದ ಮತ್ತೆ ಹೊತ್ತರೆ ಹೋಗಿ ಬೈಗಿ ಒಂದು 7:30-8 ಗಂಟೆ ಆಗ್ತದೆ. ಆ ಟೈಮ್ ನೀ ಮನೆಯ ರಿಕ್ಷೆ ಇತ್ತು, ಅಣ್ಣಗೆ ಅಣ್ಣ ರಿಕ್ಷೆ ದೇಸಿನಿಂದ, ಸೊ ರಿಕ್ಷೆ ಇತ್ತು. ರಿಕ್ಷೆ ಇರುತ್ತೆ, ನೆಕ್ಸ್ಟ್ 8 ಗಂಟೆಯಿಂದ 11 ಗಂಟೆ ಬಿಟ್ಟು ಕತ್ತಲೆ, 11-12 ಗಂಟೆ 1 ಗಂಟೆ ಆ ಟೈಮ್ ನೀ ಕತ್ತಲೆ ಅದು ಹೊತ್ತಿಗೆ ನಾನು ರಿಕ್ಷಾ ಹಾರಿಸಿದ್ದೆ. ಅಂದ್ರೆ ಬೇಕಾ ಕೆಲವೊಮ್ಮೆ ಐತಾರ, ಕೆಲವೊಮ್ಮೆ ಶನಿವಾರ ರಜೆ ಟೈಮ್ ಇಲ್ಲ, ನಾನು ರಿಕ್ಷಾ ಬಿಟ್ಟಿದ್ದೆ ಆ ಟೈಮ್ ಇಲ್ಲ. ಸೊ ಅದ್ರಲ್ಲಿ ನಂಗೆ ಪ್ರೌಡ್ ಫೀಲ್ ಎಂತಾನೆ, ಎಲ್ಲರಿಗೆಲ್ಲ ಅದು ಕಲೆ ಬರ್ತಾರೆ, ರಿಕ್ಷಾ ಹಾರಿಸ್ತಾಗಲ ಅದಕ್ಕೆ ಕಲೆ ಬೇಕು, ಹಂಗೆ ಡ್ರೈವರ್ ಕೆಲಸ ಅಂತ ಹೇಳ್ತಾಗಲ ಸುಲಭ ಇಲ್ಲ. ಸೊ ಅದೆಲ್ಲ ಒಂದು ಒಳ್ಳೆ ವೃತ್ತಿಯೇ, ಹಂಗೆ ಅದಕ್ಕೆಲ್ಲ ಒಂದು ರೆಸ್ಪೆಕ್ಟ್ ಉಂಟೆ. ಹಂಗೆ ಬೇಕೊಂದು ವಿಷಯ ಎಂತಾರಂದ್ರೆ, ಈಗ ನಾವು ಒಂದೊಂದು ಹಂತ ಅಂತ ನೀ ಒಂದೊಂದು ವಿದ್ಯಾಭ್ಯಾಸ ಮಾಡಿ ಒಂದು ಕಲ್ತಿನಿ ಹೋಗಿ, ನಾವು ಅಂತಂದರೆ ನಾವೇ ಕೆಲಸ ಮಾಡಿ ನಾವೇ ಕಾಲೇಜಿಗೆ ಹೋಗಿ, ಹಾಗೆ ಆ ದೃಷ್ಟಿಯಾಗಿ ನಾವು ನೆಕ್ಸ್ಟ್ ಯುವಕರಿಗೆ ಅಂತ ಹೇಳ್ತಂದ್ರೆ, ನೀವು ಲಾಸೆ, ನಿಮ್ಮ ಅಪ್ಪ ಅಮ್ಮ ದುಡ್ಡು ಕೊಡ್ತಾರೆ, ಅದಕ್ಕೆ ನೀವು ಖಾಲಿ ಸೀಮಿತ ಆಗಬೇಡಿ. ನಿಮ್ಮಿಂದ ನೀವು ಏನಾಡಿ ಕೆಲಸ ಮಾಡಿ ನೀವು ಕಾಲೇಜ್ ಕಲ್ತಕ್ಕಾಗುತ್ತೋ ಅಥವಾ ನೀವು ಎಂತರಡಿ ಮಾಡೋಕ್ಕಾಗುತ್ತೋ, ಹಾಗೆ ಎಂತರಡಿ ಹೊಸತ್ತಾಗಿ ಬಿಸ್ನೆಸ್ ಮಾಡೋಕ್ಕಾಗುತ್ತೋ, ಇಂಥ ಐಡಿಯಾಗೆ ಯೋಚನೆ ಮಾಡಿ. ಅಂತಂದರೆ ನಿಮ್ಮ ಅಪ್ಪ ಅಮ್ಮ
0: ಎಜುಕೇಶನ್ ಟೈಮಲ್ಲಿ ಪಾರ್ಟ್ ಟೈಮ್ ಆಗಿದ್ದು ಕೆಲಸ ಮಾಡಿದ್ದು ನಾವು ಎಜುಕೇಶನ್ ಮಾಡೋಕ್ಕೆ.
1: ಖಂಡಿತವಾಗಿ ನಾನು ಎಂತ ಕೇಳಿ ಅಂತಂದರೆ, ಅಪ್ಪ ಅಮ್ಮಗೆ ನಾವು ಜಾಸ್ತಿ ಹೊರೆ ಬೀಳಕ್ಕೆ ಆಗ, ಆ ದೃಷ್ಟಿಯಿಂದಾಗಿ ನೀವು ಎಂತರಡಿ ಒಂದು ಅವ್ರಿಗೆ ಹೆಲ್ಪ್ ಆಗ್ತದ ದೃಷ್ಟಿಯಿಂದ ನೀವೇ ಗೆದ್ದಿ ನೀವೇ ಒಂದು ಕಲ್ತಿರಡೆ, ಅದು ನಿಮಗೆ ಹೆಮ್ಮೆ ಇರೋದು. ಅಂತಂದರೆ ಅಪ್ಪ ಅಮ್ಮ ಕೊಡ್ತಾರೆ, ಅದೇ ನೀ ನಾವು ಕಲ್ತೊಂಡೆ, ನಾವು ಏನಾಡಿ ಶ್ರಮ ಪಟ್ಟು ನಾವು ಏನಾಡಿ
0: ಜಾಸ್ತಿ
1: ನಾವೇನಾಡಿ ಮಾಡ್ತೋ ಕಲ್ತದ ಅಂತ ಅದಕ್ಕೆ ಬೆಲೆ ಕಮ್ಮಿ ಇರ್ತದೆ. ಹಾಗಾಗಿ ನೀ ಎಲ್ಲರಲ್ಲ ನಮ್ಮ ಯುವ ಪೀಳಿಗೆಗೆ ನಾನು ಹೇಳ್ತೇ ಇಸೆ, ನೀವೆಲ್ಲರಲ್ಲ ಆಸೆ ಒಂದು ಕಷ್ಟಪಟ್ಟು ನಿಮ್ಮ ದುಡ್ಡಿಂದಾನೇ ಏನಾಡಿ ಸಾಧನೆ ಮಾಡೋಕ್ಕಾಗುತ್ತೋ ಪ್ರಯತ್ನ ಮಾಡಿ. ಹಾಗಾಗಿ ಎಲ್ಲ ಯುವಕರಲ್ಲ ಇನ್ನಿನ್ನು ಜಾಸ್ತಿ ಕಲ್ತಕ್ಕೆ ಪ್ರಯತ್ನ ಮಾಡಿ, ಅಂತಡ ಎಜುಕೇಶನ್ ಮಾಡೋಕ್ಕೆ ಪ್ರಯತ್ನ ಮಾಡಿ.
0: ಈಗಿನ ಒಂದು ಸಮಾಜದಲ್ಲಿ ನಾವು ಕೆಲವೊಂದು ಯುವ ಸಮುದಾಯ ಬ್ಯಾಡ್ ಹ್ಯಾಬಿಟಿ ಅಡಿಕ್ಟ್ ಆಗ್ತದೆ ನಾವು ನೋಡಲ್ಲ, ಗಾಂಜಾ ಇಂಥದ್ದೆಲ್ಲ ಬ್ಯಾಡ್ ಹ್ಯಾಬಿಟಿ ಯುವ ಸಮುದಾಯ ಒಣಗಾಗ ನಿರ್ತದೆ ನಾವು ನೋಡಲ್ಲ. ನೀವೊಬ್ಬರು ಕಾನೂನು ಕಲ್ತಂತೆ ವಕೀಲರಾಗಿ ಇದರ ಬಗ್ಗೆ ಒಂದು ಏನು ಹೇಳಲಂದ್ರೆ,
1: ಇತ್ತೀಚೆಗೆ ಅದೇ ಡ್ರಗ್ಸ್ ಆಗಿರ್ಕ ಕೆಲವೊಂದು ದುರಭ್ಯಾಸ ಅಂತ ಹೇಳ್ತಾರೆ, ಅದು ಎಲ್ಲರಿಗೆ ಹೈಯೆಸ್ಟ್ ಆಗಿಂಟು. ಸೊ ಅದರ ಕೆಲವೊಂದು ಟೈಮ್ ನೀ ಕೆಲವರು ಏನ್ ಮಾಡ್ತಾರೆ, ನೀವು ಯಾರು ನೋಡಿರಿ ಡ್ರಗ್ಸ್ ಯಾರು ತಿಳಿಸಿರಿ, ಯಾರು ನೋಡಿರಿ ನೀವು ರಪ್ಪ ಯಾರ ಮುಟ್ಟೆ ಇದ್ದಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಇಲ್ಲಾಂದ್ರೆ ಫೋನ್ ಮಾಡೋಕ್ಕೆಲ್ಲ ಆಯ್ತು, ಫೋನ್ ಮಾಡೋಕ್ಕೆ ಆಪ್ಷನ್ ಉಂಟು. 100ಗೆ ಫೋನ್ ಮಾಡತ್ತಾರೆ, ಅವರು ಪರ್ಸನಲ್ ಆಗಿ ಒಂದು ಕಾಲ್ ರಿಸೀವ್ ಮಾಡಿ ಅವರು ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಸೊ ಯಾರು ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ. ಸೊ ನೀವು ಎಂತರ ಮಾಡೋಕ್ಕಂತಾರೆ, ಅವೇರ್ನೆಸ್ ಮಾಡೋಕ್ಕಂತಾರೆ, ನಾವು ಹೇಳ್ತಾ ಮಾತ್ರ ಅಲ್ಲ, ನೀವೆಲ್ಲರಲ್ಲ ಅದರ ಬಗ್ಗೆ ಯೋಚನೆ ಮಾಡಬೇಕು. ಯಾರಡಿ ಅಲ್ಲಿ ತಪ್ಪು ಕೆಲಸ ಮಾಡಿಳ್ ಅಂತಂದ್ರೆ ಅದರ ಬಗ್ಗೆ ನಾವು ಧ್ವನಿ ಎತ್ತಂತಹ ಪ್ರಯತ್ನ ಮಾಡಬೇಕು. ಅದು ನೆಕ್ಸ್ಟ್ ಅವರ ಮಕ್ಕಳಿಗೆ ಆಗಲಿ ಅವರ ಸಂಬಂಧದಾರೆ ಅವ ಯಾರಡಿ ನೆಕ್ಸ್ಟ್ ಅವನಿಂದಾಗಿ ಅಡಿಕ್ಟ್ ಆಗಿ ಅವನ ಹೋಗೋಕ್ಕೆ ಚಾನ್ಸಸ್ ಉಂಟು. ಸೊ ಅವನೇ ಅಲ್ಲಿ ಸ್ಟಾಪ್ ಹಾಕೊಂಡ್ರೆ ನಾವು ಯಾರಿಗಾಡಿ ಇನ್ಫಾರ್ಮ್ ಮಾಡಬೇಕು, ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಬೇಕು, ಯಾರಡಿ ಮುಟ್ಟೆ ನೀ ಕೆಲವೊಮ್ಮೆ ಬೀಟ್ ಪೊಲೀಸ್ನರ್ ಅಂತ ಹೇಳಿರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು, ಅಥವಾ ಇಲ್ಲಾಡೆ ಫೋನ್ ಮಾಡಿ 100ಗೆ ಫೋನ್ ಮಾಡಿ ತಿಳಿಸತ್ತಲ್ಲ, ಅವರು ರಪ್ಪ ಬಂದು ಸ್ಪಾಟಿಂಗ್ ಬರ್ತಾರೆ. ಸೊ ಎಲ್ಲರಲ್ಲ ಆಸೆ ಆಯಾಸ ಅದರ ಬಗ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಹೋಗ್ನಿ ಅಂತ ತಡೆ ಹೇಳೋಕ್ಕೆ ಹೋಗ್ನಿ, ಇಲ್ಲಾಡೆ ಕಂಪ್ಲೇಂಟ್ ಕೊಡೋಕ್ಕೆ ಆಡಿ ಹೋಗ್ನಿ ಅಂತ ನನ್ನ ಆಶಯ. ಹಾಗೆ ತಡೆ ಮಾತ್ರ ಸಾಧ್ಯ ಇಂಥಗೆ ದುರಾಭ್ಯಾಸ ಎಲ್ಲ ನಿಲ್ಸೋಕ್ಕೆ ಸಾಧ್ಯ, ಇಲ್ಲಾಡೆ ಇಂಥ ದುರಾಭ್ಯಾಸ ಕಂಟಿನ್ಯೂಸ್ ಆಗಂಡೇ ಹೋಗ್ತು. ಇದರ ನಿಲ್ಸಕ್ಕೆ ಯಾರು ಕಾರಣ ಅಂತ ನಾವೇ ಕಾರಣ, ಅದರ ಸ್ಟಾಪ್ ಮಾಡ್ಕೊಂತ ನಾವೇ ಕಾರಣ. ಸೊ ಅಲ್ಲಿ ಇಲ್ಲಿಗೆ ಅಲ್ಲಿ ತಡೆ ಆಗಂಡಿ ಉಂಟು ಅಂತಂದ್ರೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡೋಕೆ, ಹಂಗಿನ ತಡೆ ಮಾತ್ರ ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಅಂದರೆ.

0: ಗುಂಡೋರು ಮಡಕೆ ಮಾಡ್ತ ಕಲೆನ ಸಮಾಜ ಐತಿ ವಸ್ತು ಅಂತ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದು, ಅದರ ಮಡಕೆ ಮಾಡ್ತದ ಕೆಲಸ ಹೆಂಗೆ ಮಾಡ್ತದೆ, ಅದರ ಪೂರ ನೀವು ಕೆಲಸ ಮಾಡ್ಲಿರಿ. ಈ ಕಾನ್ಸೆಪ್ಟ್ ನಿಮ್ಮ ಯಾವ ರೀತಿ ಬಂದದ್ದು ಇರ್ತದ ಅಂತ ಹೇಳಲ್ಲ.
1: ನಮ್ಮ ಮನೆನೇ ಮುಂದೆಂತಲ್ಲ ಮಡಕೆ ಮಾಡಿದ್ದೆ. ಸೊ ನೆಕ್ಸ್ಟ್ ನಾವು ಈಗ ಕೋವಿಡ್ ಟೈಮ್ನಿ ನಮ್ಮ ಫ್ರೆಂಡ್ ಬಟನ್ ಬಟ್ ಯೂಟ್ಯೂಬ್ ಚಾನಲ್ ನೀವು ನೋಡ್ತೀವಿ, ನಮ್ಮ ಸ್ನೇಹಿತರು. ಸೊ ಅವರು ಕೆಲವೊಂದು ವಿಡಿಯೋಸ್ ಹಾಕೊಂಡಿದ್ದೆ ಆ ಟೈಮ್ನಿ. ಅವರೆಲ್ಲ ಕೆಲವೊಮ್ಮೆ ನನಗೆ ಸಜೆಸ್ಟ್ ಸುದರ್ಶನ್ ಭಟ್ಲ ಬಿಕ ಮನು ಭಟ್ ನೋಡಿ ಅವರಿಬ್ಬರೆಲ್ಲ ವಿಡಿಯೋಸ್ ನೀವಂಗೆಲ್ಲ ಹಾಕಲೇ ಇಲ್ಲ ನೀವು ಒಂದು ಕ್ರಿಯೇಟಿವಿಟಿ ಮಾಡಲೇ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ನೆಕ್ಸ್ಟ್ ಕಂಟಿನ್ಯೂ ಮಾಡು. ಕೆಲವೊಮ್ಮೆ ಎಡಿಟ್ ಮಾಡುತ್ತಿಂಗೆಲ್ಲ ಕೆಲವೊಮ್ಮೆ ಸಜೆಷನ್ ನಾನು ಅವರೊಟ್ಟಿಗೆ ಕೆಲವೊಮ್ಮೆ ಕೇಳ್ತಿದ್ದೆ. ಸೊ ಆ ಟೈಮ್ನೇ ಅವರು ಅವರೆಲ್ಲ ಸಪೋರ್ಟ್ ಮಾಡಿದೆ. ಯೂಟ್ಯೂಬ್ ಚಾನಲ್ ಇಲ್ಲಿ ಮಟ್ಟ ವರ್ಕ್ ಅಂತಾನೆ ಅವ್ರಿಗೆ ಸಪೋರ್ಟ್ಲ ಖಂಡಿತ ಉಂಟು. ಹಂಗೆ ಕೆಲವು ಫ್ರೆಂಡ್ಸ್ಗಳ ಆಸೆ ನಮಗೆ ನೀವುಗಳು ಒಂದು ಬೇರೆ ವಿಡಿಯೋ ಮಾಡಿ ಹಾಕೋಕು, ನೆಕ್ಸ್ಟ್ ಕ್ರಿಯೇಟಿವಿಟಿ ಅಂತ ಆಡಿ ಹೊಸ ವಿಡಿಯೋ ಮಾಡಿ ಹಾಕೋಕು ಅಂತ ಹೇಳಿ ಕೆಲವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೆಲ್ಲ ನಮಗೆ ಇನ್ಸ್ಪೈರ್ ಹಿಂಗೆ ಒಂದೊಂದು ವಿಡಿಯೋನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕೊಂಡು ಬಂದಿದ್ದೆ.
0: ಈಗ ನಿಮ್ಮ ಮನೆಯಲ್ಲಿ ಮಣ್ಣದ ಮಡಕೆ ಎಲ್ಲ ಮಾಡ್ತಾರೆ. ಈಗ ನೀವು ಈ ಕಲೆನ ನೀವು ನಿಮ್ಮ ಮನೆಯಲ್ಲಿ ಮಾಡಿರಿ, ನೀವು ಈ ಮಡಕೆ ಮಾಡ್ತದಲ್ಲದೆ ಈ ನೀವು ಮಾಡಿದ ಮಡಕೆನೇ ನಿಮ್ಮ ದಿನನಿತ್ಯದ ಬಳಕೆ ಯಾವ ರೀತಿ ಯೂಸ್ ಮಾಡ್ತೀರಿ ಮುಂದೆ ಹೇಳಲ್ಲ ಅಂತ.
1: ಅದೇ ನಾವು ಮಾಡ್ತಕ್ಕಲ್ಲದೆ ನಾವು ಮನೆಯಲ್ಲಾದ್ರೆ ಯೂಸ್ ಮಾಡ್ಬಿಡಿ ಅಂತ ಕೇಳ್ತಾರೆ. ಅದರಿಂದ ಏನು ಲಾಭ ಅಂತ ಹೇಳಿ ಕೇಳುವರು. ಈಗ ಮಣ್ಣದ ಮಡಕೆ ನೀ ಎಂತಾಡಿ ನೀವು ಮಣಸ್ ಮಾಡ್ತಿರೋ ಅಥವಾ ಮ್ಯಾಗರ ಮಾಡ್ತಿರೋ ಅದರಿಂದ ಏನು ಲಾಭ ಅಂತ ಹೇಳಿ ಕೆಲವು ಕೇಳುವರು. ಅದನ್ನು ಕೆಲವು ಅಂಶ ನಮಗೆ ಪಾಸಿಟಿವ್ ಅಂದರೆ ನಮ್ಮ ಬಾಡಿಗೆ ಒತ್ತಡ ಪಾಸಿಟಿವ್ ಅಂಶ ಉಂಟು. ಕೆಲವೊಂದು ಸ್ಟೀಲ್ ನೀವು ಮಣಸ್ ಮಾಡಿ ಈ ಅಂಶ ಅಂತ ಹೇಳಿ ನೆಗೆಟಿವ್ ಅಂಶ ಉಂಟು, ಇದೇ ನೀವು ಪಾಸಿಟಿವ್ ಅಂಶ. ಹಾಗಾಗಿ ಈಗ ನೀವು ಮಡಕೆ ನೀವು ಆಗರ ಮಾಡ್ತಿರಡೆ ಮರದಿನವಾಗೆ ಕೆಲವೊಂದು ಹಾಳಾವುತ್ತು, ಇದು ಸ್ಟೀಲ್ ದೇನೆ ಮಾಡಿರಡೆ ಹಾಳಾವುತ್ತು, ಅದೇ ನೀವು ಮಣ್ಣದ ಮಡಕೆ ಮಾಡಿರಡೆ ಹಾಳತಾನೆ. ಮ್ಯಾಗರ್ ಎಲ್ಲ ಆಸೆ ಕೆಲವೊಂದು ಮರದಿನಗೆ ತುಂಬಾ ರುಚಿ ಲಾವತ್ತು ಹಾಳಲಾತಲ್ಲ, ಬಾಕಿ ಸ್ಟೀಲ್ ದೇನೆ ಮಾಡಿರಡೆ ಹಾಳಾತು ಬೇಗ. ಹಾಗಾಗಿ ಮಣ್ಣದ ಮಡಕೆನ ಪ್ರಶಸ್ತ ಕೊಟ್ಟು ನಮ್ಮ ಮನೆಯಲ್ಲ ಆಸೆ ನಮ್ಮ ಮ್ಯಾಗರ ಆಗರ ಮಾಡ್ತು. ಕೆಲವೊಂದು ಕೆಲವೊಮ್ಮೆ ಚಾ ಕುಡಿತಗಳದೇನೆ ಅದರನ್ನೇ ಯೂಸ್ ಮಾಡಿಳು, ಮತ್ತೆ ಇತ್ತೀಚೆಗೆ ಕೆಲವು ಗ್ಲಾಸ್ ಮಗ್ ಅಂತಗೆಲ್ಲ ಮಾಡಿ. ಸೊ ಹಂಗಾಗಿ ಅದರನ್ನೇ ನಾವು ಯೂಸ್ ಮಾಡಕ್ಕೆ ಮಾಡಿಳು.

0: ನೀವು ಒಂದು ಮಡಕೆ ಮಾಡ್ತು ವೃತ್ತಿನ ನಿಮ್ಮ ಯೂಟ್ಯೂಬ್ ಚಾನಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀರಿ, ಅಂದರೆ ನೀವು ಅದರ ಕಲೆನ ಹಿಂಗೆ ಮಾಡ್ತು ಅಂದ್ರೆ ಹೇಳ್ತದ ಪರ ಹಾಕಿದ್ದೀರಿ. ಅದಲ್ಲದೆ ನೀವು ಕೋರ್ಟ್ ಅಲ್ಲಿ ಒಬ್ಬರು ವಕೀಲರಾಗಿ ಅಲ್ಲಿ ಕೋರ್ಟ್ ಅಲ್ಲಿ ಒಂದು ವಾದ ಮಾಡ್ತದೊಂದು ಬೇರೆ ರೀತಿ. ಇಂದು ನೀವು ನಮ್ಮ ರೇಡಿಯೋಲಿ ಬಂದದ್ದು, ಅದಲ್ಲದೆ ನಮ್ಮ ಈ ಕುಂಬಾರ ಭಾಷೆಯಲ್ಲಿ ಮಾತನಾಡಲಿರಿ. ಇದರ ಅನುಭವದ ಬಗ್ಗೆ ನೀವು ಯಾವ ರೀತಿ ಹೇಳ್ತೀರಿ ಅಂತ ಒಂದು ಹೇಳಲ್ಲ.
1: ನಂಗೆ ಇದೊಂದು ಸ್ಪೆಷಲ್ ಅಂತ ಹೇಳಲೆ ಅಂತ ಕೇಳ್ತಾರೆ, ನಮ್ಮ ಭಾಷೆ ನಾನು ಮಾತಾಡ್ಲೆ ಹಂಗಾಗಿ ಸ್ಪೆಷಲ್ ಅಂತ ಹೇಳಲೆ. ತುಂಬಾ ಖುಷಿ ಆಯ್ತು ಬಿಕ್ಕ ನಮ್ಮ ಭಾಷೆನೆ ನಾವು ಮಾತಾಡಕ್ಕೆ ನಂಗೆ ಬಿಕ್ಕಲ್ಲ ಖುಷಿ ಆಯ್ತು. ಒಂಥರ ಕಂಫರ್ಟೇಬಲ್ ಆಯ್ತು. ಇಲ್ಲಿ ಬರುತ್ತೀವಿ ಸಡನ್ಲಿ ಒಮ್ಮೆ ನಿಂತರ ಮಾತಾಡ್ತು ನಿಂತರ ಮಾತಾಡ್ತು ಅಂತ ಹೇಳಿ ಸ್ವಲ್ಪ ಇದಾಗ್ತಿ, ಮಿಕ್ಕ ನಾರ್ಮಲ್ ಸಂತೋಷ ಅಣ್ಣ ಮಾತಾಡಿದ್ರೆ ಹಂಗೆ ಲೈಕ್ ಮಾತಾಡಕ್ಕೆ ಆತು, ಹಂಗೆ ಎಲ್ಲರ ಸಪೋರ್ಟ್ ಇತ್ತು, ಹಂಗಾಗಿ ಮಾತಾಡಕ್ಕೆ ಹಂಗೆ ನಮ್ಮ ಭಾಷೆನ ಉಳಿಸಿನಕ್ಕೆ ಈಗ ನೀನಾದ 90.4 FM ಇಲ್ಲಿ ಬಂದು ನಮ್ಮ ಯಂತ್ರ ಅಡಿ ಅಚೀವ್ಮೆಂಟ್ ಯಂತ್ರ ಉಂಟು ಅದರ ಹೇಳಕ್ಕೆ ಮತ್ತೆ ರೇಡಿಯೋದೊಟ್ಟಿಗೆ ನಾವು ಹೇಳ ತಡೆ ಮಾತ್ರ ಆ ವಿಷಯ ಗೊಂತಾವ್ತು, ಇಲ್ಲಾಡೆ ಗೊಂತಾತಲ್ಲ ನಮ್ಮ ಭಾಷೆನ ಅದರ ಉಳಿಸೋಕ್ಕೂ ತಡೆ ನಾವು ಕಾರಣ, ಅದರ ಉಳಿಸಂತ ಯಾರಂತಾನೆ ನಾವು. ಸೊ ಹಾಗಾಗಿ ಯಾರಾಡಿ ಇಂಥ ಟ್ಯಾಲೆಂಟೆಡ್ ಯಾರಾಡಿ ಇದ್ದಾರಡೆ, ಸೊ ಅವರು ಇನ್ಫಾರ್ಮ್ ಮಾಡಿ ಇಂಥರಡಿ ನಿಮ್ಮ ವಿಶೇಷವಾದ ಟ್ಯಾಲೆಂಟ್ ಇಂಥರ ಅಡಿತ್ತಾಡೆ, ಇಲ್ಲಿ ಬಂದು ಮಾತಾಡಿ ನಮ್ಮ ಭಾಷೆನ ಇನ್ನಾಸು ಹೆಚ್ಚ ಮೇಲೆ ಕೊಂಡಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನೀವುಲ ನಿಮ್ಮ ಸಹಕಾರ ಇದ್ದಾಡೆ ಇನ್ನಾಸು ತಡೆ ನೀನಾದ ಈ ಪ್ರೋಗ್ರಾಮ್ ಮಾಡಿಬಿಡಲು ಇನ್ನಾಸು ಅಭಿವೃದ್ಧಿ ಹಾಕೋಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಸಪೋರ್ಟ್ಲ ಅಗತ್ಯ. ಹಾಗೆ ನೀವುಲ ಎಲ್ಲರಲ್ಲ ಯಾರಲ್ಲ ಯಾರಡಿ ಇಂಟ್ರೆಸ್ಟೆಡ್ ಯಾರಡಿ ಇದ್ದಾಡೆ ನೀವುಲ ಬಂದು ಇಲ್ಲಿ ನಿಮ್ಮ ಎಂತರಡೆ ಅನಿಸಿಕ್ಕಿತ್ತಾಡೆ, ನಿಮ್ಮ ನೀವೇನಾಡಿ ಟ್ಯಾಲೆಂಟೆಡ್ ಇದ್ದಾಡೆ, ನೀವೇ ಅಡಿ ಸಿಂಗಿಂಗ್ ಎಂತರಡೆ ಹೇಳ್ತಿರಾಡೆ ಅಂತ ಯಾರಡಿ ಟ್ಯಾಲೆಂಟ್ ಇದ್ದೀರಾ ಖಂಡಿತ ನಮ್ಮ ಭಾಷೆನೇ ಬಂದು ಇಲ್ಲಿ ಮಾತಾಡಲ್ಲ. ಸೊ ನಿಮ್ಮ ಸಪೋರ್ಟು ಅಗತ್ಯ. ಹಾಗಾಗಿ ನಿಮ್ಮ ಸಪೋರ್ಟ್ ಇದ್ದಾಳೆ ಅವ್ರಿಗೆಲ್ಲ ಒಂದು ಖುಷಿ ಆಯ್ತು. ನೀವು ಸಪೋರ್ಟ್ ಮಾಡಿರಾಡೆ ಇನ್ನಾಸ ಅವರು ಮೇಲೆ ಹಾಕೋಕ್ಕೆ ಸಾಧ್ಯ. ಹಂಗೆ ಅವ್ರಿಗೆ ಹೊಸ ಹೊಸ ಯೋಚನೆಗಳು ಬರೋಕ್ಕೆ ಸಾಧ್ಯ, ಹೊಸ ಹೊಸ ಟ್ಯಾಲೆಂಟ್ ಬಂದಂಗೆ ಹೊಸ ಹೊಸ ಯೋಚನೆಗಳು ಬಹುದು. ಹಾಗಾಗಿ ನೀವು ಇನ್ನಾಸ ಅವರ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟ್ ಬೇಕು.
0: ವಿನೋದರ್ ಕುಂಬಾರ ಅವರ ಒಂದು ಸಂದರ್ಶನ ಕೇಂದ್ರ, ಇದೊಂದು ಸಂದರ್ಶನ ಅಲ್ಲ, ಇದೊಂದು ಜೀವನದ ದೊಡ್ಡ ಪಾಠ ಅಂದೇನೆ ಏನಲ್ಲ. ಡಿಗ್ರಿ ಸಿಕ್ಕದ್ರಲ್ಲಿ ಕೊನೆ ಕಲಸದಂತ ನಮ್ಮ ಅಪ್ಪ ಅಮ್ಮನೇ ಮರೆತ ಒಂದು ಕಾಲಲ್ಲಿ ಒಂದು ವಕೀಲರಾಗಿಲ್ಲ ಮಣ್ಣು ಚಕ್ರವನ್ನು ತಿರುಗಿಸಂಬತ್ತಂತ ವಿನೋದರ್ ಇವರು ಈ ಯುಗ ಮಾದರಿಯಿಂದ ಹೇಳಲ್ಲ. ನಿಮ್ಮ ಮಣ್ಣದ ಕೆಲಸ ಮಾಡ್ತಾ ಕೈ ಇಂದು ಕಪ್ಪು ಕೋಟ ಹಾಕಿ ಕೋರ್ಟಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸಿದಂತ ಒಂದು ಕೆಲಸದ ಮುಟ್ಟ ಬಂದಿರಿ, ನಿಮ್ಮ ಕೈಯಿಂದ ನ್ಯಾಯದ ಚಕ್ರ ತಿರುಗಲಿ, ಅಂಜನೆ ನಮ್ಮ ಮಡಕೆ ಮಾಡ್ತಂತ ಮಣ್ಣದ ಚಕ್ರ ಎಲ್ಲ ತಿರುಗಿರಲಿ. ನೀವು ಬೆಳೆದು ಬಂದಂತ ದಾರಿ ಜನಸಾಮಾನ್ಯರಿಗೆ ಒಂದು ಸ್ಫೂರ್ತಿದಾಯಕವಾಯಿತು ಅಂತ ಹೇಳ್ತೆ. ನಿಮಗೆ ಇನ್ನಷ್ಟು ಸಾಧನೆ ಮಾಡಕ್ಕೆ ಅವಕಾಶಗಳು ಸಿಕ್ಕಲಿ, ಹಂಗೇನೆ ನಿಮ್ಮ ಈ ಬೇತೆ ಬೇತೆ ರೀತಿಯಲ್ಲಿ ಗೌರವಗಳೆಲ್ಲ ಒದಗಿ ಬರಲಿ ಎಂದು ಆಶಯನ ತಿಳಿಸಂತ, ಹಂಗೇನೆ ನಿಮ್ಮ ಈ ವಕೀಲ ವೃತ್ತಿ ಮತ್ತೆ ನಿಮ್ಮ ಈ ಮಡಕೆ ಮಾಡಿದ ವೃತ್ತಿ ಎರಡಕ್ಕೆಲ್ಲ ನಮ್ಮ ರೇಡಿಯೋ ನಿನ್ನದ ಕಡೆಯಿಂದ ನಾನು ಹೃದಯಪೂರ್ವಕವಾಗಿ ಶುಭ ಹಾರೈಕೆಯನ್ನು ತಿಳಿಸಿನೊಳ್ಳೆ. ನಮ್ಮ ಸ್ಟುಡಿಯೋ ಬಂದು ಸುತ್ತಮುಟ್ಟ ನಿಮ್ಮ ಅಮೂಲ್ಯವಾದ ಒಂದು ಸಮಯನ ನೀಡಿದಕ್ಕೆ ನಿಮ್ಮ ನಾನು ಪ್ರೀತಿಪೂರ್ವಕ ಧನ್ಯವಾದ ಹೇಳಿ.
2: ಈ ಸತ್ಯಮುಟ್ಟೋ ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮನ ಕೇಳಿರಿ. ಈ ಕಾರ್ಯಕ್ರಮದ ನಂಟರು ಯುವ ವಕೀಲ ವಿನೋದರ ಕುಂಬಾರ ಉಜಿರೆ, ಮಾತುಕತೆ ನಡೆಸಿಕೊಟ್ಟರು ಸಂತೋಷ್ ಪಿ ಕಡಬ. ಇಂಗೇನೆ ಕೇಳಿರ್ನಿ, ಇದು STM ಕಾಲೇಜ್ ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 FM, ಇದು ಜನಮನದ ನಾದ ತರಂಗ.

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, PM Suryaghar.gov.in.
2: ಮಾತರಗ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
3: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
4: ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ, ಧರ್ಮಸ್ಥಳ.
3: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.
0: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, PM Suryaghar.gov.in.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಇವತ್ತಿನ ನನ್ನ ಶೋದಲ್ಲಿ ಏನ್ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಹಾಗಾದ್ರೆ ಕಾಯ್ತಾ ಇರಿ. ಅದಕ್ಕಿಂತ ಮುಂಚೆ ಒಂದು ಮೆಲೋಡಿಯಸ್ ಹಾಡು ಕೇಳ್ತಾವೆ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಅಬ್ಬಾ, ಮಳೆಗಾಲ ಬಂತು ಅಂದ್ರೆ ಸಾಕು, ಎಲ್ಲರಲ್ಲೂ ಒಂಥರ ಸಿದ್ಧತೆ ಶುರುವಾಗುತ್ತೆ. ರೈತರು ಬಿತ್ತನೆಗೆ ರೆಡಿಯಾದ್ರೆ ನಮ್ಮ ಬೈಕ್ ಸವಾರರು, ಆಫೀಸ್ಗೆ ಹೋಗೋರು ಮಳೆಯಿಂದ ಬಚಾವಾಗೋಕೆ ರೆಡಿಯಾಗಿರ್ತಾರೆ. ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂತೆ ನಾವು ಮೊದಲು ಮಾಡೋ ಕೆಲಸ ಏನಪ್ಪ ಅಂದ್ರೆ ಅಂಗಡಿಗೆ ಹೋಗಿ ಒಂದು ಒಳ್ಳೆ ರೇನ್ ಕೋಟ್ ಕೊಳ್ಳೋದು. ಆದ್ರೆ ಮಾರುಕಟ್ಟೆಯಲ್ಲಿ ಸಿಗೋ ಎಲ್ಲಾ ರೇನ್ ಕೋಟ್ಗಳು ನಮ್ಗೆ ಮಳೆಯಿಂದ ರಕ್ಷಣೆ ಕೊಡುತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ಒಂದು ಪರ್ಫೆಕ್ಟ್ ರೇನ್ ಕೋಟ್ ಆಯ್ಕೆ ಮಾಡೋದು ಹೇಗೆ? ರೇನ್ ಕೋಟ್ ಕುರಿತ ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ರೇನ್ ಕೋಟ್ ಕೊಳ್ಳುವಾಗ ನಾವು ನೋಡಬೇಕಾದ ಮೊದಲ ಮತ್ತು ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಅದು ಮೆಟೀರಿಯಲ್. ಕೆಲವರು ಸುಮ್ಮನೆ ಕಳಪೆ ಪ್ಲಾಸ್ಟಿಕ್ ರೇನ್ ಕೋಟ್ ತಗೋತಾರೆ, ಅದು ಒಂದು ವಾರಕ್ಕೆ ಹರಿದು ಹೋಗುತ್ತೆ. ಅದರ ಬದಲು ನೇಲಾನ್, ಪಾಲಿಸ್ಟರ್ ಅಥವಾ ಗೋಟೆಕ್ಸ್ ನಂತಹ ಪ್ರೀಮಿಯಂ ವಾಟರ್ ಪ್ರೂಫ್ ಮೆಟೀರಿಯಲ್ ನೋಡಿ ತಗೋಬೇಕು. ಇದು ಮಳೆ ನೀರನ್ನ ಹನಿಯೂ ಒಳಗೆ ಬಿಡಲ್ಲ. ಇನ್ನು ಎರಡನೇ ಮುಖ್ಯ ಅಂಶ ಅಂದ್ರೆ ಫಿಟ್ ಮತ್ತು ಸೈಜ್. ಇತ್ತೀಚೆಗೆ ಎಲ್ಲರೂ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾರೆ, ಸೈಜ್ ಕನ್ಫ್ಯೂಷನ್ ಮಾಡಿಕೊಂಡು ಯಾವುದೋ ತಗೋತಾರೆ. ರೇನ್ ಕೋಟ್ ತುಂಬಾ ಟೈಟ್ ಇರಬಾರ್ದು, ಯಾಕಂದ್ರೆ ಪ್ಲಾಸ್ಟಿಕ್ ಅಥವಾ ನೈಲಾನ್ ವಸ್ತುಗಳಿಂದ ದೇಹ ಬೆವರಬಹುದು. ತುಂಬಾ ಬಿಗಿಯಾದ್ರೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಮೆಶ್ ಲೈನಿಂಗ್ ಅಥವಾ ಏರ್ ವಿಂಡ್ಸ್, ಗಾಳಿ ಆಡೋ ಜಾಗ ಇರುವಂತಹ ರೇನ್ ಕೋಟ್ ನ ತಗೋಬೇಕು. ಬೈಕ್ ರೈಡರ್ಸ್, ನೀವಂತೂ ಸೈಜ್ ಬಗ್ಗೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಈಗ ಮುಂದಿನ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತಷ್ಟು ಟಿಪ್ಸ್ ನಿಮಗಾಗಿ ಕಾಯ್ತಾ ಇದೆ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆ ಬರ್ಬೇಕಾದ್ರೆ ರಸ್ತೆಯಲ್ಲಿ ಏನೂ ಕಾಣಿಸಲ್ಲ, ಅದರಲ್ಲೂ ರಾತ್ರಿ ವೇಳೆ ಅಂತೂ ಕಷ್ಟವೋ ಕಷ್ಟ. ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ವಿಸಿಬಿಲಿಟಿ ಅಂದ್ರೆ ದೃಶ್ಯ ಗೋಚರತೆ ಇರೋದು ತುಂಬಾನೇ ಮುಖ್ಯ. ರೇನ್ ಕೋಟ್ ಹಿಂದೆ ಅಥವಾ ಮುಂದೆ ರಿಫ್ಲೆಕ್ಟರ್ ಸ್ಟ್ರಿಪ್ಸ್ ಇರೋದನ್ನೇ ತಗೊಳ್ಳಿ. ಇದರಿಂದ ರಾತ್ರಿ ವೇಳೆ ಹಿಂದಿನಿಂದ ಬರುವ ವಾಹನಗಳಿಗೆ ನೀವು ದೂರದಿಂದಲೇ ಸ್ಪಷ್ಟವಾಗಿ ಕಾಣಿಸ್ತೀರಾ ಮತ್ತು ಅಪಘಾತಗಳನ್ನ ಕೂಡ ತಪ್ಪಿಸಬಹುದು. ಕಪ್ಪು ಬಣ್ಣದ ರೇನ್ ಕೋಟ್ಗಿಂತ ಕೊಂಚ ಬ್ರೈಟ್ ಬಣ್ಣದ ರಿಫ್ಲೆಕ್ಟರ್ ಇರೋ ಕೋಟ್ಗಳನ್ನೇ ತಗೋಬೇಕು, ಯಾಕಂದ್ರೆ ಇದು ಕೂಡ ನಮ್ಮ ಜೀವಕ್ಕೆ ಸುರಕ್ಷಿತ. ಹಾಗಾದ್ರೆ ರೇನ್ ಕೋಟ್ನ ಮುಂದಿನ ಸೀಕ್ರೆಟ್ಸ್ ಏನಿದೆ ಅಂತ ಮುಂದಿನ ಲಿಂಕ್ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಗಾಗಿ ಒಂದು ಸೂಪರ್ ಹಿಟ್ ಸಾಂಗ್ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: खुशी खजाने विद आरजे अर्शिता शीला।
1: यस, बैक टू द म्यूजिक एंड बैक टू रेडियो निनाद 90.4 FM। खुशी खजाने कार्यक्रम नानु निम्मा आरजे हर्षिता शीला। ನಾವು ರೇನ್ ಕೋಟ್ ಹಾಕೊಂಡ್ ಮೇಲೂ ನಮ್ಮ ಮೊಬೈಲ್, ಬೈಕಿ, ವಾಲೆಟ್ ಎಲ್ಲಾದ್ರೂ ನೆನೆದು ಹೋದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತಲ್ವಾ? ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ಅದರಲ್ಲಿ ಪಾಕೆಟ್ಗಳು ಎಷ್ಟಿವೆ, ಅವುಗಳು ವಾಟರ್ ಪ್ರೂಫ್ ಆಗಿವೆಯಾ ಅಥವಾ ಹೀಗೆ ಸುಮ್ಮನೆ ಇಟ್ಟಿದ್ದಾರಾ ಅಂತ ಚೆಕ್ ಮಾಡಬೇಕು. ಜಿಪ್ ಕವರ್ ಆಗಿರೋ ಪಾಕೆಟ್ಗಳು ನಿಮ್ಮ ಬೆಲೆಬಾಳುವ ವಸ್ತುಗಳನ್ನ ಮಳೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ರೇನ್ ಕೋಟ್ ನ ಉದ್ದ ಮತ್ತು ಅದರ ಹುಡ್ ವಿನ್ಯಾಸವನ್ನ ನೋಡಬೇಕು. ಡಿಟ್ಯಾಚಬಲ್ ಹುಡ್ ಅಂದ್ರೆ ತೆಗಿಬಹುದಾದಂತಹ ಕ್ಯಾಪ್ ಇದ್ರೆ ಇನ್ನೂ ಸೂಪರ್. ನೀವು ಆಫೀಸ್ಗೆ ಹೋಗೋರಾಗಿದ್ರೆ ಲಾಂಗ್ ರೇನ್ ಕೋಟ್ ಗಳು ಕಂಫರ್ಟಬಲ್ ಆಗಿ ಇಡೀ ದೇಹವನ್ನ ಕವರ್ ಮಾಡ್ತವೆ. ಅದೇ ನಿಮ್ಗೆ ಹೆಚ್ಚು ಮೂಮೆಂಟ್ ಬೇಕು ಅಂದ್ರೆ ಶಾರ್ಟ್ ರೇನ್ ಕೋಟ್ ಬೆಸ್ಟ್. ಅಂಗಡಿಗೆ ಹೋದಾಗ ಒಮ್ಮೆ ಧರಿಸಿ ನೋಡಿ, ಅದನ್ನ ಧರಿಸಿ ನೋಡಿದ ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಲಿಸನ್ ಅಂಡ್ ಎಂಜಾಯ್, ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ವೆಲ್ಕಮ್ ಬ್ಯಾಕ್. ಇದು ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಕೊನೆಯದಾಗಿ ನೆನ್ಪಿಟ್ಟುಕೊಳ್ಬೇಕಾದ ಅಂಶ ಅಂದ್ರೆ ಅದು ಬಾಳಿಕೆ ಮತ್ತು ಕ್ವಾಲಿಟಿ. ಬರೀ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತಗೋಬಾರ್ದು. ಕಡಿಮೆ ಬೆಲೆಯಲ್ಲೂ ಒಳ್ಳೆಯ ಬ್ರ್ಯಾಂಡ್ ಮತ್ತು ಗಟ್ಟಿಯಾದ ಹೊಲಿಗೆ, ಕ್ವಾಲಿಟಿ ಚೈನ್, ಬಟನ್ ಇರುವ ರೇನ್ಕೋಟ್ಗಳು ಸಿಗುತ್ತೆ. ರಿವ್ಯೂಗಳನ್ನ ನೋಡಿ ಉತ್ತಮ ಬ್ರ್ಯಾಂಡ್ ಆಯ್ಕೆ ಮಾಡಿಕೊಂಡ್ರೆ ಅದು ಹಲವು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಸೊ ಸ್ನೇಹಿತರೆ, ಮಹಿಳೆಯರಾಗಿರ್ಲಿ, ಪುರುಷರಾಗಿರ್ಲಿ ಅಥವಾ ಬೈಕ್ ರೈಡರ್ಸ್ ಆಗಿರ್ಲಿ, ಈ ಮಳೆಗಾಲದಲ್ಲಿ ಶಾಪಿಂಗ್ ಮಾಡುವಾಗ ಮೆಟೀರಿಯಲ್, ಸೈಜ್, ವಿಸಿಬಿಲಿಟಿ, ಪಾಕೆಟ್ಸ್ ಮತ್ತು ಕ್ವಾಲಿಟಿಯನ್ನ ನೆನಪಿಟ್ಕೊಳ್ಬೇಕು. ಸುರಕ್ಷಿತವಾಗಿರಿ, ಮಳೆಗಾಲವನ್ನ ಎಂಜಾಯ್ ಮಾಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಪ್ರೀತಿ ಹಂಚ್ತಾ ಇರಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮಾತೆರೆಗ್ಲ ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.
1: ಮಾತರಗ್ಲಾ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ಇರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

ಎಸ್ಕೆಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಕಾರ್ಯಕ್ರಮದ ಆರಂಭಕ್ಕೆ ಕನ್ನಡದ ಜನಪ್ರಿಯ ರಂಗ SSLC ಚಿತ್ರದ ಈ ಸುಮಧುರ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂದೀಪ್ ಚೌಟ. ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ರಚನೆ ಮಾಡಿದ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು KS ಚಿತ್ರ.

ಸಂದೆ ಲಂಕೇಶ್ ಪತ್ರಿಕೆ ಚಿತ್ರದ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಬಾಬ್ಜಿ ಸಂದೀಪ್ ಅವರ ಸಂಗೀತ ಸಂಯೋಜನೆಯ ಒಂದು ಮನಮಿಡಿಯುವ ಗೀತೆ. ಈ ಹಾಡನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕವಿತಾ ಕೃಷ್ಣಮೂರ್ತಿ.

ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದ ಹಾಡನ್ನು ಕೇಳಿದ್ದೀರಿ. ಇದೀಗ ಮುಂದೆ ಕೇಳಿ ಕನ್ನಡದ ಸೂಪರ್ ಹಿಟ್ ಚಿತ್ರ ಹುಚ್ಚ ಚಿತ್ರದ ಹೃದಯ ಸ್ಪರ್ಶಿಸುವ ಗೀತೆ. ರಾಜೇಶ್ ಕೃಷ್ಣನ್ ಹಾಡಿರುವ ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್. ಸಾಹಿತ್ಯ ಕೆ ಕಲ್ಯಾಣ್.

ಇದೀಗ ಕನ್ನಡದ ಹಿಟ್ ಚಿತ್ರ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಮಣಾಥ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ರಾಜೇಶ್ ಕೃಷ್ಣನ್ ಅವರ ಸುಮಧುರ ಧ್ವನಿಯ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಮನೋರಂಜನಾತ್ಮಕ ಚಿಟ್ಟೆ ಚಿತ್ರದ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮೂಡಿಬಂದ ರಾಜೇಶ್ ಕೃಷ್ಣನ್ ಮತ್ತು ಕೆ ಎಸ್ ಚಿತ್ರ ಅವರು ಆಡಿರುವ ಗೀತೆ

ವಿ ಮನೋಹರ್ ಅವರ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಜನಪ್ರಿಯ ಯಜಮಾನ ಚಿತ್ರದ ಈ ಮಧುರ ಗೀತೆಯನ್ನು ಕೇಳೋಣ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್, ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

0: ಇದುವರೆಗೆ ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ಅವರ ವಿಶೇಷ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎ ಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in.
2: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
3: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
2: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
4: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
5: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
6: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI
1: ಯಾವ್ದ್ರಲ್ಲಾದ್ರೂ. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲು ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ, ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಬಡ್ಡಿ ಯಾರ ಜೊತೆ ಚಾಟಿಂಗ್ ಮಾಡ್ತಿದೀಯ?
1: ಮಾಮಾ ನೋ ಶೇರಿಂಗ್.
0: ಏನಾದರೂ ಸ್ಪೆಷಲ್? ಹಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೆವೈಸಿಗಾಗಿ 10 ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನನಗೆ ಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ, ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು,
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ, ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ, ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್,
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ಇದು ಸಂಗೀತದ ನಾದ. ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನಸಮುದಾಯದ ನಾದ.
2: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ಸಂಗೀತದ ನಾದ. ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನ ಸಮುದಾಯದ ನಾದ.
2: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ರಾಜ್ಯಾದ್ಯಂತ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಈಗ ವಾರ್ತೆಗಳ ವಿವರ. ರಾಜ್ಯದ 25 ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಿನ್ನೆ ಸಂಜೆ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಅವರಿಗೆ ಅಧಿಕಾರ ಪದ ಮತ್ತು ಗೋಪ್ಯತಾ ಪ್ರಮಾಣ ವಚನ ಬೋಧಿಸಿದರು. ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನೂತನ ಮುಖ್ಯಮಂತ್ರಿ, ಅಧಿಕಾರದ 2 ವರ್ಷಗಳಲ್ಲಿ ರಾಜ್ಯದ ಜನರಿಗೆ ಒಳಿತು ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಮುಂದಿನ ದಿನಗಳಲ್ಲಿ ರೈತರು ಸೇರಿದಂತೆ ವಿವಿಧ ವರ್ಗದ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಹೊಸ ಯುವ ಯುಗ ಸೃಷ್ಟಿಸುವ ಉದ್ದೇಶದಿಂದ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದರು.
1: ಇದು ನಿಮ್ ಸರ್ಕಾರ, ಜನರು ಕೊಟ್ಟಿರುವಂತಹ ಅಧಿಕಾರ. ಈ ಅಧಿಕಾರನ ನಿಮ್ಮ ಸೇವೆಗೆ, ಈ ರಾಜ್ಯದ ಜನತೆಗೆ ಮುಡುಪಾಗಿಟ್ಕೊಂಡು ಸೇವೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಈ ಅಧಿಕಾರವನ್ನ ನಾನು ಬಹಳ ಸಂತೋಷದಿಂದ ಸ್ವೀಕಾರವನ್ನ ಮಾಡಿದ್ದೇನೆ. ಏನಾರು ಒಂದು ಜನತೆಗೆ ಹೊಸ ಕೊಡುಗೆಗಳನ್ನ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ಯುವ ಯುಗ, ಇದು ಹೊಸ ಜನರೇಷನ್, ಏನಾಗಬೇಕು, ಅವರ ಸಮಸ್ಯೆ ಏನು ಅನ್ನೋದು ಕೂಡ ದೊಡ್ಡ ಆಲೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ ರೈತರ ಬಗ್ಗೆ. ಅದಕ್ಕೆ ತಂದೇ ಆದಂತ ನಾನು ತೀರ್ಮಾನವನ್ನು ತೆಗೆದುಕೊಳ್ತೇನೆ. ಅನೇಕ ರೈತರ ಮುಖಂಡರುಗಳು, ಶಾಸಕರುಗಳು ನೀರಾವರಿ ಸಮಸ್ಯೆ ಏನ್ ಬಗೆಹರಿಸಬಹುದು ಅನ್ನೋದು ಏಕಾಏಕಿ ಇಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಚರ್ಚೆ ಮಾಡಬೇಕಾಗಿದೆ. ಏನಾರು ಒಂದು ಮಾತು ಕೊಟ್ರೆ ಮಾತನ್ನ ಉಳಿಸ್ಕೊಳ್ಬೇಕಾಗ್ತದೆ.
0: ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಎಲ್ಲಾ ಹಂತದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸುವುದು, ಖಾಸಗಿ ರಂಗದಲ್ಲಿ ಉದ್ಯೋಗ ಬಯಸುವ ಯುವ ಜನರಿಗೆ ಹಾಗೂ ಖಾಸಗಿ ಕಂಪನಿಗಳ ಉದ್ಯೋಗದ ಬೇಡಿಕೆಗಳ ನಡುವೆ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆ ರೂಪಿಸುವುದು, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಪಾಲು, ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ 10,000 ಭಾರತ್ ಜೋಡೋ ಯುವಕ ಸಂಘ ರಚಿಸಲು ತೀರ್ಮಾನ, ಬಿ ಖಾತೆ ಎ ಖಾತೆಗೆ ಪರಿವರ್ತನೆ ಅಭಿಯಾನವನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ, 6 ಗ್ಯಾರಂಟಿಯಾದ ಭೂ ಗ್ಯಾರಂಟಿಗೆ ಸೂಕ್ತ ದಾಖಲೆ ಮಾಡಿಕೊಡಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯದ 25 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯ ಪ್ರವಾಸ ಕೈಗೊಂಡಿದ್ದು, ಇಂದು ಯಾದಗಿರಿ ಜಿಲ್ಲೆಯ ಗುರುಮಿಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ನಾಳೆ ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ಆಗಮಿಸಿ ಟಿಬಿ ಡ್ಯಾಂ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರದ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಕರೆ ನೀಡಿರುವ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿಯಲ್ಲಿ ಸಾವಯವ ತೋಟಗಾರಿಕಾ ಹಣ್ಣಿನ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಸಚಿವರು ಚಾಲನೆ ನೀಡಲಿದ್ದಾರೆ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಿನ್ನೆ ದೆಹಲಿಯಲ್ಲಿ ನಡೆಯಿತು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಈ ಅಭಿವೃದ್ಧಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು, ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳು. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯಿತಿಯಾಗಿದೆ. ಸಮಾರಂಭದಲ್ಲಿ ದೀನದಯಾಳ್ ಉಪಾಧ್ಯಾಯ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 34 ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 8 ಪಂಚಾಯಿತಿಗಳಿಗೆ ಪ್ರಶಸ್ತಿ ನೀಡಲಾಯಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವೇಂದ್ರಪ್ಪ ಭೋಯಿ ತಮ್ಮ 17 ಎಕರೆ ಗದ್ದೆಯಲ್ಲಿ ಸಾವಯವ ಭತ್ತದ ಕೃಷಿ ಕೈಗೊಂಡಿದ್ದು ಸಹಜ ಕಳೆ ನಾಶಿನಿಯಾಗಿ ಅಜೋಲಾದ ಪ್ರಯೋಜನ ಪಡೆದಿದ್ದಾರೆ. ಇತ್ತೀಚೆಗೆ ಜಿಲ್ಲಾಡಳಿತದ ವತಿಯಿಂದ 1 ಲಕ್ಷ ರೂಪಾಯಿಯೊಂದಿಗೆ ಸನ್ಮಾನಿತರಾದ ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಕೃಷಿ ಅನುಭವ ಹಂಚಿಕೊಂಡಿದ್ದಾರೆ.
5: 17 ಎಕರೆ ಸಾವಯವದಲ್ಲಿ ಭತ್ತವನ್ನು ಬೆಳೆಸಿದ್ದೇನೆ. ಅದು ದೇಶಿ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಸಿದ್ದೇನೆ. ಹಾಗೆ ಭತ್ತ ಬೆಳೆಯಲು ಸಾರಜನಕ ಸ್ಥಿರೀಕರಣ ಮಾಡಲು ನಮಗೆ ಮೇನ್ ಉಪಕಾರಿಯಾಗಿದ್ದು ಅಂದ್ರೆ ಅಜೋಲಾ. ಅತಿ ವೇಗವಾಗಿ ಬೆಳೆಯುವಂತ ಸಾರಜನಕ ಸ್ಥಿರೀಕರಣ ಮಾಡುವಂತ ಸಸ್ಯ ಯಾವ್ದಾದ್ರೂ ಇದ್ರೆ ಅದು ಅಜೋಲಾ. 1 ಎಕರೆಗೆ 5 ಕೆಜಿ ಬಿಡುಗಡೆ ಮಾಡೋದ್ರ ಮುಖಾಂತರ ನಾವು ಅದನ್ನ 1 ತಿಂಗಳಲ್ಲಿ 10 ಪಟ್ಟು ನಾವು ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ. ಭತ್ತದ ತಳಿಗಳು ಬೆಳೆಯೋದಕ್ಕೋಸ್ಕರನೇ 1 ತಳಿಗೆ 10,000 ರಾಜ್ಯ ಸರ್ಕಾರವು ದೇಶಿ ತಳಿಗಳ ಸಂರಕ್ಷಕರು ಅಂತೇಳಿ ನಮಗೆ 1,20,000 ನನಗೆ ಪ್ರೋತ್ಸಾಹನವಾಗಿ ನೀಡಿದ್ದಾರೆ.
0: ರಾಜ್ಯ ಹೈಕೋರ್ಟ್ಗೆ ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ 6 ಜನರನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು ಮಾಡಿದೆ. ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ್, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿಗೆ ಒಟ್ಟು 8.90 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಕೊರತೆ ಇಲ್ಲ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರಮುಖವಾಗಿ ತೊಗರಿ 6.3 ಲಕ್ಷ ಹೆಕ್ಟೇರ್, ಹೆಸರು 54,000 ಹೆಕ್ಟೇರ್, ಉದ್ದು 25,000 ಹೆಕ್ಟೇರ್, ಸೋಯಾಬೀನ್ 23,000 ಹೆಕ್ಟೇರ್ ಹಾಗೂ 1.22 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಮಾಡಲು ಉದ್ದೇಶಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಬೀಜ ರಸಗೊಬ್ಬರದ ಅಭಾವವಿಲ್ಲದಿದ್ದರೂ ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಸಂಯುಕ್ತ ಗೊಬ್ಬರಗಳನ್ನು ಬಳಸುವಂತೆ ರೈತರಲ್ಲಿ ಜಾಗೃತಿ ಮೂಡಿಸಲು ಕೃಷಿ ಇಲಾಖೆಯಿಂದ ಗ್ರಾಮವಾರು ವ್ಯಾಪಕ ಪ್ರಚಾರ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಂಡಿದ್ದು ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ಕೋಲಾರ ಜಿಲ್ಲೆಯಲ್ಲಿ ಇದೇ 20-29 ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ, June 30-July 29 ಮತಗಟ್ಟೆಗಳ ರಾಷನಲೈಸೇಷನ್ ನಡೆಯಲಿದೆ. ಕರಡು ಮತದಾರರ ಪಟ್ಟಿಯನ್ನು August 5 ಪ್ರಕಟಿಸಲಾಗುವುದು. August 5-September 4 ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳಿಗೆ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜಿಸಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ರಾಜ್ಯಾದ್ಯಂತ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
6: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
1: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಇದು SDM ಕಾಲೇಜ್ ಇದು ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 FM. ಇದು ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ. ಮಣ್ಣಂದ ಕೋರ್ಟ್ ಮುಟ್ಟ ಇವ ವಕೀಲ ವಿನೋದರ ಕುಮಾರ ಉಜಿರೆ ಇವರೊಟ್ಟಿಗೆ ಮಾತುಕತೆ.
3: ಮಣ್ಣದ ಮಾತು ಮಣ್ಣಿಂದ ಕೋರ್ಟ್ ಮುಟ್ಟ ವಿಶೇಷ ಕಾರ್ಯಕ್ರಮ. ಆತ್ಮೀಯ ಸ್ವಾಗತ, ನಾನು ನಿಮ್ಮ ಸಂತೋಷ್ ಪಿ ಕಡಬ. ಪ್ರತಿಯೊಬ್ಬರ ಬದುಕೆಲ್ಲ ಒಂದು ಹಿನ್ನೆಲೆ ಗಲ್ತದೆ ಇರ್ತಿತ್ತು. ಆದರೆ ಅದೇ ಹಿನ್ನೆಲೆಯಿಂದ ಬಂದು ತನ್ನ ಕುಲಕಸುಬನ ಮರೆಯದೇ ಇರ್ತರು ಕೆಲವೇ ಜನ. ಇಂದು ನಮ್ಮೊಟ್ಟಿ ನಮ್ಮ ರೇಡಿಯೋ ನೀನಾದ ಸ್ಟುಡಿಯೋಲಿಯುಳ್ಳವರು ಒಬ್ಬರು ವಿಶೇಷ ಅತಿಥಿ. ಕೋರ್ಟಲ್ಲಿ ವಕೀಲರಾಗಿ ಕಪ್ಪು ಕೋಟು ಧರಿಸಿ ವಾದ ಮಾಡ್ತಾರೆ, ಅದೇ ಕೈಯಿಂದ ಮನೆ ಬಂದದ್ದು ಮಣ್ಣದ ಮಡಕೆ ಮಾಡ್ತಾರೆ. ಒಬ್ಬ ವಿದ್ಯೆ ಕಲಿತ ವ್ಯಕ್ತಿಯಾಗಿದ್ದು ನಮ್ಮ ಬಾರಿ ಹಿಂದಿನ ಬಂದಂತ ಒಂದು ಮಡಕೆ ಮಾಡ್ತಂತ ಕುಲಕಸುಬನ ಮುಂದಿನ ಜನಾಂಗ ಈ ತೋರಿಸುತ್ತಲ್ಲದೆ ಅದರ ಉಳಿಸಿನ ಬತ್ತಂತ ನಮ್ಮ ಒಬ್ಬ ಯುವಕ. ಅವರೇ ಇಂದು ನಮ್ಮೊಟ್ಟಿರ್ತಂತ ಯುವ ವಕೀಲರಾಗಿರ್ತ ವಿನೋದರ್ ಕುಂಬಾರ. ನಿಮ್ಮ ಈ ಕಾರ್ಯಕ್ರಮ ಆತ್ಮೀಯ ಹೃದಯಪೂರ್ವಕ ಸ್ವಾಗತ ಮಾಡೋಣ.
4: ಎಲ್ಲರಿಗೆ ನಮಸ್ಕಾರ.
3: ನೀವೊಂದು LLB ಮಾಡಿದ್ದು, ಕಾನೂನು ಕಲ್ತದ್ದು, ವಕೀಲರಾಗಿರ್ಲಿ, ಈ ವಕೀಲ ವೃತ್ತಿ ಮಾಡಿದ್ಲ, ಅದರ ನಡುವೆಲ್ಲ ನೀವೊಂದು ಕುಲಕಸುಬನ ಜೀವಂತವಾಗಿ ಉಳಿಸನ್ ಬತ್ತಂತ ಕೆಲಸ ಮಾಡಿರ್ಲಿ, ಈ ಕೆಲಸದ ನಡುವೆಲ್ಲ ಕುಲಕಸುಬನ ಉಳಿಸಿದಂತ ಆಲೋಚನೆ ನಿಮ್ಗೆ ಹೆಂಗೆ ಬಂದಿತ್ತು ಅಂದ್ರೆ ನನ್ನ ಫಸ್ಟ್ ಕ್ವಶನ್.
4: ಚಂದಂತಲ ಸ್ವಲ್ಪ ಮಣ್ಣದ ಮಡಿಕೆ ಮಾಡೋಕು, ಅದರಡಿ ಒಂದು ಕ್ರಿಯೇಟಿವಿಟಿ ಮಾಡೋಕು ಅಂತೇಳಿ ನಮ್ಮ ಆಸೆ ಹಿಂದೆಂತಲ್ಲ. ಆ ಟೈಮ್ ನೀ ಸ್ಟಾರ್ಟಿಂಗ್ ನಾವು ಶುರು ಮಾಡುತ್ತೀವಿ, ಎಲ್ಲರಿಗೊಂದು ಹೇಳ್ತಾರೆ ಎಂತಕ್ಕೆ ನೀನು ಇದು ಮಾಡ್ತೀವಿ, ಬೇತೆ ಅಂತ ಅಡಿ ಮಾಡಲ್ಲ ಇಲ್ಲ. ಎಲ್ಲ ನಮ್ಮ ಊರ್ನಿ ಆಲ್ಮೋಸ್ಟ್ ಎಲ್ಲರಲ್ಲ ಬೇತೆ ಬೇತೆ ಕೆಲಸ, ಈಗ ಸಾರನೇ ಕೆಲಸ ಬೇತೆ ಬೇತೆ ಕೆಲಸ ಹಂಗೆ ಎಲ್ಲೆಲ್ಲ ಯೋಚನೆ ಮಾಡಿದ್ದು. ಆ ಟೈಮ್ನಿ ನಾನೆಲ್ಲ ಇಂಥ ಅಡಿ ಒಂದು ಹೊಸತ್ತು ಇಂಥ ಅಡಿ ಮಾಡೋಕು ಚೆನ್ನಂತಲ್ಲ ಒಂದು ಹವ್ಯಾಸ ಅಂತ ಹೇಳಿತ್ತು. ಹಾಗೆ ಮಡಕೆ ಚೆನ್ನ ಚೆನ್ನ ಇಂಥ ಅಡಿ ಮಾಡಿ ಯೋಚನೆ ಮನೆಯದರೆಲ್ಲ ಕೆಲವೊಮ್ಮೆ ಹೇಳ್ತಿದ್ರು ಮಾಡು ತೊಂದ್ರೆ ಇಲ್ಲ ಅಂತೇಳಿ, ಹಾಗೆ ಮನೆಯದರೆಲ್ಲ ಒಂದು ಸಪೋರ್ಟ್ ಇತ್ತು. ಹಾಗೆ ಚಂದ ಚೆನ್ನಾಗಿಂದ ಹೇಳಿ ಮಾಡಿ ಒಂದೊಂದೇ ಹೊಸತ್ತು ಹೊಸತ್ತು ಕ್ರಿಯೇಟಿವಿಟಿ ಅಂತ ಆಡಿ ಮಾಡಿ ಬೇತೆ ಬೇತೆ ಮಣ್ಣದ ಪಾತ್ರಗಳ ಮಾಡೋಕ್ಕೆ ಶುರು ಮಾಡಿ. ಹಾಗೆ ಕೆಲವರ್ದವ್ರು ಹೇಳ್ತಾರೆ ಇಂಥಕ್ಕೆ ಮಾಡ್ತಿದ್ದಾರ ಬೇತೆ ಅಂತ ಆಡಿ ಹಿಂಗೆ ಮಾಡಿದಲ್ಲ ಇಲ್ಲ. ನಮ್ಮ ಇಂಥರು ಇದುಂಟು ಸಂಸ್ಕಾರ ಆಗಿರ್ಬೋದು, ನಮ್ಮ ವಿಚಾರ ಏನು, ನಮ್ಮ ಈ ಕುಂಬಾರಿಕೆ ವೃತ್ತಿ ಏನುಂಟು, ಅದನ್ನೇ ನಾವು ಪ್ರೌಡ್ ಫೀಲ್ ಆಗಿ ನಾವು ಮಾಡಿ ಚೆನ್ನಂತೆಲ್ಲ ಮಾಡಿದ್ದೆ. ಹಾಗೆ ಈಗೆಲ್ಲ ಕಂಟಿನ್ಯೂ ಮಾಡಿಬಿಟ್ಟು.
3: ಈ ಕಾನೂನು ಓದಿ LLB ಮಾಡಿದಿರಲಿಲ್ಲ, ನಿಮ್ಮ ಈ ಮಣ್ಣದ ಮಡಕೆ ಮಾಡೋಕ್ಕೆ ನಿಲ್ತದ ಎಂತಕ್ಕೆ ಬಂದಿತ್ತು?
4: ಸಾಮಾನ್ಯ ಎಲ್ಲರಿಗೆಲ್ಲ ಒಂದು ತಡೆ ಕಲ್ತೋಕು ಎಂತ ಅಡಿ ಮಾಡೋಕು ಅಂತೇಳಿ ಒಂದು ಇದಿತ್ತು. ಇದೊಂದು ಕುಂಬಾರಿಕೆ ಅಂತ ಹೇಳ್ತಾ ನನ್ನ ಒಂದು ಹವ್ಯಾಸ. ನಾನು ಅದನ್ನೆಂತ ಅಡಿ ನನ್ನ ಹಿಂದೆ ಪೀಳಿಗೆಯಿಂದ ಬಂದಂತ ಒಂದು ವೃತ್ತಿ, ಅದರ ಯಾರು ಮುಂದುವರಿಸಿಕೊಂಡು ಹೋಗು ಅಂತ ತಡೆ ನಾವೇ ಮುಂದುವರಿಸಿಕೊಂಡು ಹೋಗು. ನಮ್ಮ ಆಚಾರ ಪದ್ಧತಿನ ಯಾರು ಮುಂದುವರಿಸಿಕೊಂಡು ಹೋಗು ಅಂತ ತಡೆ ನಾವೇ ಮುಂದುವರಿಸಿಕೊಂಡು ಹೋಗು. ಅಂತ ಆಚಾರ ಪದ್ಧತಿನ ನಾವು ನಮ್ಮ ಜನರೇಷನ್ಗೆ ಸ್ಟಾಪ್ ಹಾಕಕ್ಕೆ ಆಗ ನಿಲ್ಸಕ್ಕೆ ಆಗ ಕಾರಣಕ್ಕೋಸ್ಕರ ಇದರೊಟ್ಟಿಗೆ ನನ್ನ ವೃತ್ತಿ ಧರ್ಮ ವಕೀಲ ವೃತ್ತಿನೆಲ್ಲ ಮಾಡಿಳ್ಳೆ, ಹಂಗೆ ಇದರ ಕುಂಬಾರಿಕೆ ವೃತ್ತಿನೆಲ್ಲ ಮಾಡಿಳ್ಳು. ಈಗ ಈಗೆಲ್ಲ ಮನೆ ಮಾಡಿಳ್ಳು.
3: ಕುಲಕಸುಬನ ಉಳಿಸಿದಂತ ಆಲೋಚನೆ ನಿಮ್ಮದೊಂದು ಒಳ್ಳೆ ಆಲೋಚನೆ. ಈ ತರ ನಡೆಸೋಕೊಂದಡೆ ವಕೀಲ ವೃತ್ತಿದ ಒಟ್ಟಿಲ್ಲ, ಈ ಮಡಕೆ ಮಾಡಿದಂತ ವೃತ್ತಿಯನ್ನ ಯಾವ ರೀತಿ ನಡೆಸಬತ್ತೀರಿ?
4: ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರ್ತು ಎಂತಕ್ಕೆ ತಡೆ ನಮ್ಮ ವಕೀಲ ವೃತ್ತಿದೊಂದು ಪ್ರೊಸೆಸ್ ಬೇತೆ, ಮಿಕ್ಕ ಈ ಕುಂಬಾರಿಕೆದೊಂದು ಪ್ರೊಸೆಸ್ ಬೇತೆ. ನಾವು ಕುಂಬಾರಿಕೆ ನೀರೊತ್ತಿಂಗೆ ನಾವು ಹೆಂಗೆ ಇರಕೊಂದ ತಡೆ ನಮ್ಮ ಫುಲ್ಲು ಮಣ್ಣು ಮೆತ್ತಿರ್ತು ಬಿಕ್ಕ ಮಣ್ಣು ಮಣ್ಣು ಹಿಡಿತಾಗಲಿ ಮಣ್ಣನ್ನ ಹದ ಮಾಡ್ತಾಗಲಿ ಒಂದೊಂದೇ ಹಂತ ಮಣ್ಣು ಕೆಸರ್ನಿ ಹೆಂಗೆ ಓಡಿರ್ತು ಹಾಗೆ ಹಾಗೆ ಇರ್ತು. ಇಲ್ಲಿ ನಮ್ಮ ಇನ್ನೊಂದು ಭಾಗಂಗೆ ಒಂದ್ತಡೆ ವಕೀಲ ವೃತ್ತಿಗೆ ಒಂದ್ತಡೆ ಪ್ರೊಫೆಷನಲ್ ಆಗಿ ಇರ್ತಂತ, ಅದಕ್ಕೆ ಕೋರ್ಟಿಗೆ ಹೋತಿ ಹೆಂಗೆ ಇರಬೇಕು ನಾವು ಕೆಲವು ಶೂ ಹಾಕೊಂಡು ಶೂ ಪ್ಯಾಂಟ್ ಶರ್ಟ್ ಹಂಗೆ ಕೋಟು ಬ್ಲೇಜರ್ ಹಾಕೊಂಡು ಇದೆಲ್ಲ ಸಾಮಾನ್ಯವಾಗಿ ಇದ್ದೆ. ಎರಡು ವ್ಯತ್ಯಾಸಗಳು ಒಟ್ಟಿಗೆ ತುಂಬಾ ಚಾಲೆಂಜಿಂಗ್ ಆಗಿರುವಂತ ವಿಷಯ, ಹಂಗಾಗಿ ಅದರ ಮುಂದುವರಿಸಿಕೊಂಡು ಹೋಗೊಂಡುಳ್ಳೆ. ಹಂಗೆ ಎಲ್ಲರ ನನ್ನ ಕೆಲವರು ಫ್ರೆಂಡ್ಸ್ಗಳುಳ್ಳರು ಸ್ನೇಹಿತರುಳ್ಳರು ಊರ್ನೇ ಆಗಲಿ ಹೆರಿಗೆಯಿಂದಾಗಲಿ ಎಲ್ಲರೆಲ್ಲ ಸಪೋರ್ಟ್ ಇದ್ದಾಗಿ ನಾನು ತಡೆ ಹಿಂಗೆ ಕೆಲಸ ಮಾಡೋಕ್ಕೆ ಸಾಧ್ಯ. ಮನೆಯಿಂದಲ್ಲ ಆಸೆ, ಮನೆಯಿಂದ ತುಂಬ ಸಪೋರ್ಟ್ ಉಂಟು. ಈಗ ನಾನು ಒಂಥರಡೆ ಒಂದು ಐಟಮ್ ಮಾಡಿ ಬಚ್ಚಂಡೆ ಅದು ಬನೆದ್ದಿ ಬಚ್ಚೆ ತಡೆ ಮಾತ್ರ ಸಾಕಾಗ, ಆ ಬನೆದ್ದಿ ಬಚ್ಚೆ ಅಂದ್ರೆ ಅದು ಹದ ಮಾಡಬೇಕು ತಡೆ ಫುಲ್ ಒಣಗಕ್ಕೆ ಆಗ ಫುಲ್ ಒಣಗ ತಡೆ ಅದು ಹಾಳಾವುತ್ತು. ಹಂಗಾಗಿ ಅದರ ಹದ ಮಾಡಿ ಸರಿಯಾಗಿ ಕುಳಿತಾಗೆ ಮಾಡಕ್ಕೆ ತಡೆ ಅದು ಮನೆದರು ಅದರ ಸರಿ ಮಾಡಿ ಕೊಟ್ಟಂದಾಗಿ ನಾನು ಬಿಕ್ಕ ಬಂದು ಅದರ ಕೆಲಸ ಮಾಡೋಕ್ಕೆ ಆಗ್ತು. ಹಂಗೆ ಎಲ್ಲರ ಸಪೋರ್ಟ್ ಇದ್ದಾಗಿ ಕೆಲಸ ಮಾಡೋಕ್ಕೆ ಆಗ್ತು. ಮಿಕ್ಕ ನಾನು ಕಾನೂನದ್ದು ಈಗ ಕಲ್ತು ತಗಲಿಲ್ಲ. ಅದೇ ನಾನೀಗ ಕೋರ್ಟಿಗೆ ಹೋಗಿ ನಮ್ಮ ಸೀನಿಯರ್ ಸುಬ್ರಹ್ಮಣ್ಯ ಕುಮಾರ್ ಆಗರ್ತ ನಮ್ಮ ಸೀನಿಯರ್, ಸೊ ಅವರೊಟ್ಟಿಗೆ ನಾನು ಈಗ ಕೆಲಸ ಮಾಡಿಬಿಡ್ಲೆ. ಅವ್ರಲ್ಲಾಗೆ ಒಳ್ಳೆ ರೀತಿ ನಾವು ಸಪೋರ್ಟ್ ಮಾಡಿಬಿಡ್ಲರು. ಇಂಥರಡಿ ನಾವು ಒಂದು ಕ್ರಿಯೇಟಿವಿಟಿ ಎಂತಡಿ ಮಾಡ್ತದೆ ಅಂತಾನೆ ಅದಕ್ಕೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಕೆಲವು ನಮ್ಮ ಆಫೀಸ್ದ ಕೆಲವು ಫ್ರೆಂಡ್ಸ್ಗಳು ಕೊಲೀಗ್ಸ್ಗಳು ಎಲ್ಲರೆಲ್ಲ ನಮಗೆ ಸಪೋರ್ಟ್ ಮಾಡಿಬಿಡ್ಲರು. ಹಾಗಾಗಿ ನನಗೆ ಇಲ್ಲೇ ಕೆಲಸ ಮಾಡೋಕ್ಕೆ ಹುಮ್ಮಸ್ಸು ಬಹುದು. ಹಾಗಾಗಿ ಎರಡೆಲ್ಲ ಬ್ಯಾಲೆನ್ಸ್ ಮಾಡಿ ಕರೆಕ್ಟಾಗಿ ಹೋಗೊಂಡುಂಟು ಜೀವನ. ಹಾಗೆ ಇನ್ನಾಸು ಮಾಡಬೇಕು ಅಂತೇಳಿ ನನ್ನ ಆಶಯ.

0: ನಿಮ್ಮ ಸಣ್ಣದಿರುತ್ತೆ ಅಂದ್ರೆ ನಿಮ್ಮ ಬಾಲ್ಯದ ದಿನ ನೋಡಿ ಈ ಮಡಕ ಮಾಡಿದ ವೃತ್ತಿ ಅಂತ ಹೇಳ್ತದೊಂದು ಹಿಂದಿನ ಸಂಪ್ರದಾಯದಲ್ಲಿ ಇದರೊಂದು ಕಲೆನೇ ಬೇತೆ. ಎಲ್ಲಾ ಜನಗಳ ಹೆಚ್ಚಾಗಿ ಮಡಕೆ ಮಾಡ್ತ ವೃತ್ತಿ ಮಾಡಿದ್ದೀರಿ. ಆ ಟೈಮಲ್ಲಿ ನಿಮ್ಮ ಮನೆಯೆಲ್ಲ ಒಂದು ಮಡಕೆ ಮಾಡ್ತ ವೃತ್ತಿನ ಮಾಡಿದ್ದೀರಿ. ಅಂದ್ರೆ ನೀವು ಆ ಬೆಳೆದ ಟೈಮ್ ನೀವು ಆ ಸಣ್ಣದಿ ರೀತಿ ಹೆಂಗಿದ್ದೀರಿ, ಆ ಟೈಮ್ಲಿ ನಿಮ್ಮ ಈ ಮಡಕೆ ಮಾಡ್ತ ವೃತ್ತಿಗೆ ಯಾವ ರೀತಿ ನಿಮ್ಮ ಈ ಬಂದಿತ್ತು?
1: ಈಗ ಕುಂಬಾರಿಕೆ ಅಂತ ಹೇಳ್ತೇವೆ, ಅದೊಂದು ಕಲೆ, ಅದು ಎಲ್ಲರಿಗೆ ಪ್ರತಿಯೊಬ್ಬರಿಗೆಲ್ಲ ಬಾವುತ್ತು ಹೇಳಕ್ಕಾಗ್ತದೆ. ಅದೊಂದು ಕೆಲವುದರಿಗೆ ಬಹುತು, ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಇದ್ದಂಗೆ ಒಬ್ಬರೊಬ್ಬರಿಗೆ ಜಾಸ್ತಿ ಆಗಿ ಆಸೆ. ನಾವು ಚಂಡಿಡುತ್ತಿದ್ದಿಲ್ಲ, ಒಂದೊಂದು ಚೆನ್ನಾನ ಆಗ ಹೇಳಂಗೆ ಚಂಡ ಚಂಡ ಐಟಮ್ ಮಾಡಿಡ್ದು. ಆದರೆ ಕೆಲವೊಮ್ಮೆ ಸರಿ ಮಾಡೋಕ್ಕೆ ಕೆಲವು ಮಾವ ಬರ್ತಾರಾಗಿ ಮಾವ ಸರಿ ಮಾಡ್ತಿದ್ದಾರೆ, ಇಲ್ಲಡೆ ಅಪ್ಪ ಕೆಲವೊಮ್ಮೆ ಸರಿ ಮಾಡ್ತಿದ್ದಾರೆ, ಕೆಲವೊಮ್ಮೆ ತಡೆ ತಪ್ಪ ಆಯ್ತಡೆ ಅಲ್ಲಿ ಅಮ್ಮ ಕೂಡ ಸರಿ ಮಾಡ್ತೀವಿ. ಹಂಗೆ ಮನೇಲಿ ಅಜ್ಜಿ ಎಲ್ಲ ಇದ್ದಾರೆ, ಅವ್ರ ಅಜ್ಜಿ ಎಲ್ಲ ಕೆಲವೊಮ್ಮೆ ಹೇಳ್ತಿದ್ದಾರೆ ಹಂಗೆಲ್ಲ ಹಿಂಗೆ ಅಂತ ಹೇಳಿ. ಹಂಗೆ ಎಲ್ಲರು ಹೇಳಿದಾಗಿ ಒಂದು ಕರೆಕ್ಟಾಗಿ ರೂಪ ಬರೋಕ್ಕೆ ಸಾಧ್ಯ. ಈಗ ನಾವು ಅನುಭವದಾಗಿ ಈಗ ನಾವು ಕರೆಕ್ಟಾಗಿ ಮಾಡೋಕ್ಕೆ ಆಗುತ್ತೆ, ಸರಿಯಾಗಿ ಮಾಡೋಕ್ಕೆ ಆಗುತ್ತೆ. ಮುಂದೆ ತಡೆ ಸ್ಟಾರ್ಟ್ ಶುರು ಮಾಡುತ್ತೀನಿ, ಚೆನ್ನಾಗಿ ಇರುತ್ತೆ, ಎಲ್ಲರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಒಂದೊಂದೇ ಅಂತನಿಗೆ ಮಾಡಿ ಬಂದನಿದ್ದು. ಹಂಗೆ ಕಾಲೇಜಿಗೆ ಹೋಗ್ತೀನಿ ಎಲ್ಲ, ನಾವಂಗೆ ಖರ್ಚು ಎಂತರ ಮಾಡ್ತದೆ ಅಂತ ತಡೆ ಕಾಲೇಜಿನ ಫೀಸ್ ಕಟ್ಟೋಕುಂದ ತಡೆ ನಾವು ಇದನ್ನೀಗೆ ಇದ್ದೀವಿ ಕಾಲೇಜ್ ಫೀಸ್ ಕಟ್ಟೋಕಿತ್ತು. ಹಂಗೆ ನಾನು ಪಿ ಯು ಸಿ ಡಿಗ್ರಿ ಹೋಗ್ತೀನಿ ಎಲ್ಲ, ನಾನು ಈ ಮಡಕೆ ಮಾಡಿ ಕಾಲೇಜಿದ ಫೀಸ್ ಎಂತರ ಉಂಟು ಅದರ ಕಟ್ಟಿದ್ದೆ. ಆ ಟೈಮ್ನಿ ಸ್ವಲ್ಪ ಎಲ್ಲ ಚಾಲೆಂಜಿಂಗ್ ಆಗಿತ್ತು. ನನ್ನ ತಡೆ ಕೆಲವೊಮ್ಮೆ ಕಾಲೇಜಿನಲ್ಲ ಸಿ ಕಿರಿಕಿರಿ ಮಾಡಿದ್ದಾರೆ, ಫೀಸ್ ಕಟ್ಟಕ್ಕೆ ಆತಲೆ ಫೀಸ್ ಕಟ್ಟಕ್ಕೆ ಆತಲೆ. ಆ ಟೈಮ್ ನೀ ನಾವು ಎಂತ ಮಾಡ್ಕೊಂಡ ತಡೆ ಇಲ್ಲಿ ಕೆಲಸ ಮಾಡ್ಬೇಕು, ಇಲ್ಲಿ ಕೆಲಸ ಮಾಡ್ತಾನೆ ಮಾತ್ರ ನಂಗೆ ಅಲ್ಲಿ ಆದಾಯ ಬರೋಕ್ಕೆ ಸಾಧ್ಯ. ಆದಾಯ ಬಂದಡೆ ನಾನು ಅಲ್ಲಿ ಕಾಲೇಜ್ ಫೀಸ್ ಕಟ್ಟಲೆ. ಹಂಗೆಲ್ಲ ಮಾಡಿ ಕಾಲೇಜ್ ಫೀಸ್ ಪಿ ಯು ಸಿ ಡಿಗ್ರಿ ಹಂಗೆ ನಾನು ಕಲ್ತೀನಿ. ಈಗ ಕುಂಬಾರಿಕೆ ವೃತ್ತಿಯಿಂದ ಹೆಮ್ಮೆಂದ ಹೇಳ್ಬಿಡಲೆ ಅಂತಕ್ಕಿಂತ ತಡೆ ನಾನು ವಿದ್ಯಾಭ್ಯಾಸ ಫೀಸ್ ಕಲ್ತಕ್ಕೊಂದ ತಡೆ ನಂಗೆ ಶಕ್ತಿಯಿಂದ ತಡೆ
0: ವಕೀಲರಾಗಿ ವಕೀಲರಾಗಿ ನೀವು ಇಲ್ಲಿ ಉಳ್ಳೇರಿಂದ ಅದರ ಹಿಂದೆ ಕುಂಬಾರ ಮಣ್ಣದ ವೃತ್ತಿ ಉಂಟು ನಿಮ್ಮ ಏನ್ ಹೇಳ್ತದೊಂದು?
1: ಖಂಡಿತ ನಾನು ಅದೇ ನನ್ನ ಶಿಕ್ಷಣ ಪೂರ್ತಿ ಹಾಕೊಂಡ ತಡೆ ನಾನು ಕೆಲಸ ಮಾಡಿ ಅದೇ ಮಣ್ಣದ ಕೆಲಸ ಮಾಡಿ ಈ ವೃತ್ತಿಗೆ ಬರಕ್ಕೆ ನಾನು ಸಾಧ್ಯ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ.
0: ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ಮತ್ತೆ ನಿಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಲ್ಲ ಮಡಕೆ ಮಾಡ್ತಾ ವೃತ್ತಿನಲ್ಲಿ ಮುಂದೆ ಇಂತಾನೆ ಮಾಡಿ ಬಂದ ಉಳ್ಳೂರಿಂದ ತಿಳಿದಿಲ್ಲ. ನೀವು ಸಣ್ಣದೇ ನಿಮ್ಮ ಬಾಲ್ಯಾವಸ್ಥೆಯಿಂದಾನೆ ನೀವು ಮಡಕೆ ಮಾಡ್ತಾ ವೃತ್ತಿನ ಕಲ್ತಿದ್ದೀರಿ, ಕಲ್ತನ್ನು ಬಂದಿರಿ. ಈ ಟೈಮಲ್ಲಿ ನಿಮಗೆ ಸಣ್ಣ ಇರತ್ತೆಯೇ ನಿಮ್ಮ ಮನೆಯವರು ಯಾವ ರೀತಿ ನಿಮಗೆ ಸಪೋರ್ಟ್ ಆಗಿದ್ದೀರಿ ಹೇಳಲ್ಲ?
1: ನಾನು ಎಂತರ ಒಂದು ಅದೇ ನಾನು ಹಾಗೆ ಹೇಳಂಗೆ ಐಟಮ್ ಒಂದು ಎಂತರ ಒಂದು ಮಾಡತಾಡೆ ಒಂದು ಆಕೃತಿ ಮಾಡತಾಡೆ ಅದರ ಕರೆಕ್ಷನ್ ಹೇಳಕ್ಕೆ 4-5 ಜನ ಹೇಳಿದಾಗಿ ಮಾತ್ರ ನಾವು ಅದು ಲಾಯ್ಕಿ ಬರಕ್ಕೆ ಸಾಧ್ಯ. ಇಲ್ಲಡೆ ಅದು ಅವ್ರು ಎಂತ ಹೇಳಲ್ಡೆ ನಮಗೆ ಅದು ಕರೆಕ್ಷನ್ ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವರು ಹೇಳಿದಾಗಿ ಕರೆಕ್ಷನ್ ಮಾಡಿದಾಗಿ ಈಗ ನಾವು ಎಂತರ ಒಂದು ಆಕೃತಿ ಮಾಡಕ್ಕೆ ಸಾಧ್ಯ ಈಗ.

0: ನೀವೊಂದು ಕಾಲೇಜ್ ಒತ್ತ ಟೈಮ್ಲಿ ಆಗಲಿ ಅಥವಾ ನೀವೊಂದು ಈಗ ಕಾನೂನು ಕಲಿತ ಟೈಮ್ಲಿ ಆಗಲಿ ಫ್ರೆಂಡ್ಸ್ಗಳು ನಿಮ್ಮ ನಿಮ್ಮ ಇರ್ತಾರೆ. ನೀವೊಂದು ಮಡಕೆ ಮಾಡಿದ ವೃತ್ತಿ ಮಾಡಿರೀತಿ, ನಿಮ್ಮ ಫ್ರೆಂಡ್ಸ್ಗಳೆಲ್ಲ ನಿಮ್ಮ ಯಾವ ರೀತಿ ಸಪೋರ್ಟ್ ಮಾಡ್ತೀರಿ?
1: ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ತುಂಬಾ ಸಪೋರ್ಟಿವ್ ಮಾಡಿದ್ದಾರೆ. ತಡೆ ಈ ಫೀಲ್ಡ್ ನೀ ತುಂಬಾ ಚಾಲೆಂಜಿ, ಹಾಗಾಗಿ ಫ್ರೆಂಡ್ಸ್ಗಳು ತುಂಬಾ ಸಪೋರ್ಟ್ ಇತ್ತು ನನಗೆ. ಆಗುತ್ತೆ ಬೇಕಾ ನಮ್ಮ ಊರ್ದವ್ರ ಸಪೋರ್ಟ್, ಊರ್ದವ್ರ ಸಪೋರ್ಟ್ ತುಂಬಾ ಸಪೋರ್ಟ್ ಇತ್ತು ಅಂತ ಕೇಳ್ತಾರೆ ಎಲ್ಲರ್ಲ. ಹಂಗೆಲ್ಲ ಹಿಂಗೆ ಮಾಡ್ಕೊಂಡೇಳಿ ಎಲ್ಲಿ ಕೆಲವರು ಊರ್ದವ್ರು ಹೇಳಿ ಸಪೋರ್ಟ್ ಮಾಡಿದ್ರು.
0: ನೀವು ಸಣ್ಣಿಂದನೆ ನಿಮ್ಮ ಬಾಲ್ಯಾವಸ್ಥೆಯಿಂದನೆ ಮಡಕೆ ಮಾಡಿದ್ದು ಬಂದಿರಿ ಇರ್ತೀರಿ ನೀವು. ಈಗ ನೀವೊಂದು ಕಲ್ತದ್ದು ಕಾನೂನು ಅಥವಾ ಕೋರ್ಟು ವಾದ ವಿವಾದ ಇದರ ಬಗ್ಗೆ ನಿಮಗೆ ಕಲಿಯಕ್ಕೆ, ಈ ಮಡಕೆ ಮಾಡಿದ ವೃತ್ತಿ ಮಾಡಿದ್ರೆ ಈ ಕಾನೂನದ ಬಗ್ಗೆ ಕಲಿಯಕ್ಕೆ ನಿಮಗೆ ಎಂತಕ್ಕೆ ಆಸಕ್ತಿ ಬಂದಿರ್ತೀವಿ?
1: ನಾನು ಡಿಗ್ರಿ ಶ್ರೀ ಗುರುದೇವ ಕಾಲೇಜ್ ಬೆಳ್ತಂಗಡಿಯಲ್ಲಿ ಕಲಿತೆ. ಸೊ ಅಲ್ಲಿ ಕಲಿತ ನಿವೃತ್ತಿ ಎಸ್ ಡಿ ಎಂ ಕಾಲೇಜ್ ಇದ್ದ ಎಮ್ ಎಸ್ ಡಬ್ಲ್ಯೂ ಸ್ಟೂಡೆಂಟ್ ನಮ್ಮ ಕಾಲೇಜಿಗೆ ಕೆಲವೊಂದು ಪ್ರೋಗ್ರಾಮ್ ಕೊಡೋಕ್ಕೆ ಬಂದಿದ್ದೆ. ಸೊ ಪ್ರೋಗ್ರಾಮ್ ಕೊಡುತ್ತಿ ಡಿಗ್ರಿ ಕಾಲೇಜಿನ ನಿವೃತ್ತಿ ಪ್ರೋಗ್ರಾಮ್ ಕೊಡುತ್ತಿಗೆ ಅವರು ಕೆಲವೊಂದು ಕ್ವಶನ್ ಕೇಳ್ತಾರೆ, ನನ್ನ ತಕ್ಷಣ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತದೆ. ಅವರು ಕೇಳಕ್ಕೆ ನಾನು ಅವ್ರಿಗೆ ಕೌಂಟ್ರ್ ಕೆಲವೊಂದು ಕ್ವಶನ್ ಎಲ್ಲ ಹೇಳಿದ್ದೆ. ಸೊ ಹಾಗಾಗಿ ನೆಕ್ಸ್ಟ್ಗೆ ಅವ್ರು ಕೇಳಿರಿ ನೀನು ನೆಕ್ಸ್ಟ್ಗೆ ಎಂತರ ಆತಂಗೆ ಹೇಳಿ ಸಡನ್ಲಿ ನಂಗೆ ಫ್ಲಾಶ್ ಆಗಿದ್ದಲ್ಲ. ಸರ್ ನಾನು ಡೈರೆಕ್ಟ್ ಆಗಿ ಹೇಳೆ ನೆಕ್ಸ್ಟ್ ಲಾಯರ್ ಹಾಕೊಂಡು ಹೇಳಿ ಆಗನೇ ಡಿಸೈಡ್ ಮಾಡಿ. ಅದು ನಂಗೆ ಒಂದು ಸ್ಫೂರ್ತಿ ಆಯ್ತು, ಅವ್ರು ಕಾಲೇಜಿಂದ ಬಂದೆ ನಂಗೆ ಒಂದು ಸ್ಫೂರ್ತಿ ಆಯ್ತು. ಸೊ ಅಂದಕ್ಕೆ ನಾನು ವೃತ್ತಿನ ಆಯ್ಕೆ ಮಾಡಿದೆ. ಮತ್ತೆ ಕಲ್ತಕ್ಕೆ ಆಸಕ್ತಿನೇ ಇದಾಗಿ ಹೋಯ್ತು.

0: ಅವರ್ನವರೆಲ್ಲ ಉಳ್ಳರು ವಿದೇಶಲ್ಲಿ. ಸೊ ಅವರ ಅವರು ಕೆಲವೊಂದು ವಿಡಿಯೋಸ್ ನೆಲ್ಲ ಅಪ್ಲೋಡ್ ಮಾಡಿಳ್ಳು. ಮತ್ತೆ ಈ ಕುಂಬಾರಿಕೆ ನಾನೇ ಅವರು ಅಟ್ಯಾಚ್ಮೆಂಟ್ ಅಂದ್ರೆ ಜಾಸ್ತಿ ಮಾಡಿಳ್ಳು. ಕೆಲವೊಂದು ಡಿಸೈನ್ ಮಗ್ಸ್ ಮಗ್ ಆಗಿರ್ಕು, ಗ್ಲಾಸ್ ಆಗಿರ್ಕು, ಕೆಲವೊಂದು ಈ ಬೌಲ್ ಒಂದು ಹೇಳ್ತಾರೆ ನೋಡಿ, ಅಂತಗೆಲ್ಲ ತುಂಬಾ ಜನ ವಿದೇಶದವರು ಅಡಾಪ್ಟ್ ಮಾಡಿಳ್ಳು. ಇತ್ತೀಚೆಗೆ ಈಗ ಬ್ಯಾಂಗ್ಳೂರ್ನಿಲ್ಲ ಕೆಲವೊಂದು ಕ್ಲಾಸಸ್ ಎಲ್ಲ ಮಾಡಿಳ್ಳು, ಪಾಟ್ರಿ ಕ್ಲಾಸಸ್ ಅಂತ ಹೇಳಿ. ಸೊ ಅದುಲ್ ಆಸೆ ಅದುಲಾಸೆ ಕೆಲವು ಅಡಾಪ್ಟ್ ಮಾಡಿಳ್ಳರು. ಈಗ ಈಗ ನಮ್ಮ ವಿನು ಪಾಟ್ರಿ ಸ್ಟುಡಿಯೋ ಅಂತೇಳಿ ನಮ್ಮಗಳೊಂದು ಯೂಟ್ಯೂಬ್ ಚಾನಲ್ ಉಂಟು. ನಾವು ಲಾಸೆ ನಾವು ಇಂಥ ಅದೇ ಉದ್ದೇಶ ನೀವು ಮಾಡಿಳ್ಳು ಅಂತ ಕೇಳ್ತಾರೆ. ನಮ್ಮ ಯುವ ಪೀಳಿಗೆನ ಇಲ್ಲಿಗೆ ಮುಗಿಸಕ್ಕೆ ಆಗ ನೆಕ್ಸ್ಟ್ ಜನರೇಷನ್ಗೆ ಮುಟ್ಟು ಹೋಗು ಎಂತ ಕಾನ್ಸೆಪ್ಟ್ ಕಾನ್ಸೆಪ್ಟ್ ನಮ್ಮ ಕಾನ್ಸೆಪ್ಟ್ ಆ ರೀತಿ ನಾವು ಇಲ್ಲೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು ವಿನು ಪಾಟ್ರಿ ಸ್ಟುಡಿಯೋ ಅಂತೇಳಿ. ಹಂಗೆ ಕೆಲವು ಆಸಕ್ತಿ ಇದ್ದರು ಅದಕ್ಕೆ ಬಂದು ಕಲ್ತಲ್ಲ ನಮ್ಮ ಇದಕ್ಕೆ ಬೇಕೆಂತರ ತಡೆ. ಯುವಕರು ಇಂಟ್ರೆಸ್ಟ್ ಕಮ್ಮಿ ಆಯ್ತು ಇತ್ತೀಚೆಗೆ, ಯುವಕರ ಇಂಟ್ರೆಸ್ಟ್ ಭಯಂಕರ ಕಮ್ಮಿ ಆಯ್ತು. ನಾವು ಕೆಲವು ಹೇಳಿ ಕೊಡ್ತೊಂದು ಹೇಳತ್ತಡ್ಲ, ಕೆಲವೊಂದು ಹೇಳಿ ಕೇಳಕ್ಕೆ ತಯಾರಿಲ್ಲ ತಡೆ. ಈಗ ಆಲ್ಮೋಸ್ಟ್ ಎಲ್ಲರೆಲ್ಲ ಮೊಬೈಲ್ ಫೋನ್ ಇದಕ್ಕೆ ಜಾಸ್ತಿ ಇದು ಮಾಡಿಬಿಡೋದು. ಸೊ ಇಂಥ ಕೆಲವೊಂದು ಆರ್ಟಿಫಿಷಿಯಲ್ ಆಗಿ ಇದೊಂದು ಕೆಲವೊಂದು ಆರ್ಟ್ಗಳೆಲ್ಲ ಉಂಟು, ಅದು ಕೆಲವೆಲ್ಲರು ಇವತ್ತಲ್ಲ. ಸೊ ಬಂದಾಗ ನಾವು ಯಾರಿಗಾಡಿ ಹೇಳಿ ಕೊಡ್ತೊಂದು ತಡೆ ಕಲ್ತನಕ್ಕೆ ಕೆಲವರು ರೆಡಿ ಇಲ್ಲ. ಸೊ ಯಾರಾಡಿ ಹಂಗೆ ಇಂಟ್ರೆಸ್ಟ್ ಇದ್ದರು ಬರ್ತಾರೆ ಖಂಡಿತ ಎಲ್ಲ ಕಲ್ಸಕ್ಕೆ ನಾವು ರೆಡಿ ಉಳ್ಳು. ಮತ್ತೆ ನೆಕ್ಸ್ಟ್ ಫ್ಯೂಚರ್ಗೆ ನೆಕ್ಸ್ಟ್ ಜನ್ರೇಷನ್ಗೆ ನಾವು ನಮ್ಮದೇನಾಟಿ ಸಾಧ್ಯ ಉಂಟು ಅದರ ಖಂಡಿತವಾಗಿ ಮಾಡ್ತಾರೆ. ಅದು ನಮ್ಮ ಕರ್ತವ್ಯ, ನಮ್ಮ ಕಲೆ ಇಂತರ ಉಂಟು ಅದರ ನಾವು ಇನ್ನೊಬ್ಬಗೆ ಕೊಡಕ್ಕು ಅಂದಡೆ ಮಾತ್ರ ಸಾರ್ಥಕತೆ. ನನ್ನ ಕಲೆ ನಾನೇ ಬಚ್ಚಿನ ಏನು ಪ್ರಯೋಜನ ಇಲ್ಲ, ನನ್ನ ಕಲೆ ನಾನು 5 ಜನ ಕಲ್ಸ್ತಂದ ತಡೆ ಆ 5 ಜನ ಇನ್ನು 10 ಜನ ಕಲ್ಸರಡೆ ಒಳ್ಳೆ ವಿಷಯ. ಸೊ ನನ್ನ ಕಲೆ ನನ್ನ ಇದೇನೇ ಇರಕ್ಕೆ ಆಗ. ಸೊ ಬೇತೆಲ್ಲರಿಗೆಲ್ಲ ಸ್ಪ್ರೆಡ್ ಮಾಡೋಕೆ ಅಂತ ಕಾರಣಕ್ಕೋಸ್ಕರ ಆ ಕಾನ್ಸೆಪ್ಟ್ ನಾವು ತಂದದ್ದು. ಸೊ ಯಾರಾಡಿ ಜಾಯಿನ್ ಆಗ್ತಾರೆ ಹೇಳಲ್ಲ.
1: ಈ ಆಧುನಿಕ ನಮ್ಮ ಈ ಜಗತ್ತೀಗ ಮುಂದುವರಿಕೊಂಡು ಇದ್ದರಲೇಕೊನೆ ಕೆಲವೊಂದು ಹೊಸತ್ತು ವಸ್ತು ಎಲ್ಲ ಬಂದುಂಟು. ಈಗ ಕೆಲವೊಂದು ಟ್ರೆಂಡ್ ಶುರುವಾಯ್ತು, ಟ್ರೆಂಡ್ ಅಂದರೆ ಡಿಸೈನ್ ಟ್ರೆಂಡ್. ಇದರ ಬಗ್ಗೆ ನೀವು ಈಗಿನ ಟ್ರೆಂಡ್ ಬಳಕೆ ಮಾಡ್ತದ ನೀವು ಯಾವ ರೀತಿ ಯೂಸ್ ಮಾಡಿರಲಿಲ್ಲ ಹೇಳಲ್ಲ.
0: ನಮ್ಮ ಮನೆ ನೀವು ಮುಂದೆ ಅಂತಲ್ಲ, ನಾವು ಸಾಂಪ್ರದಾಯಿಕವಾಗಿ ಎಂತ ಉಂಟು ಮ್ಯಾರ್ಕಲ್ ಮಾಡ್ತೇವೆ, ಅದಕ್ಕೆ ಮಡಕೆ ಮಾಡ್ತು, ಓಡು ಮಾಡ್ತು, ಇಂತಗೆ ಸಾಂಪ್ರದಾಯಿಕ ಇಂಥರಲ್ಲಿ ಉಂಟು ಅದರ ಮುಂದೆ ತಲ ಮಾಡಿ. ಸೊ ನಾನು ಈಗ ಇಂಥರ ಕೆಲವೊಂದು ಐಟಮ್ನ ಕೆಲವೊಂದು ಈಗ ಪೆನ್ ಸ್ಟ್ಯಾಂಡ್ ಆಗಿರ್ಕು, ಮತ್ತೆ ಗ್ಲಾಸ್ ಆಗಿರ್ಕು, ಮಗ್ ಆಗಿರ್ಕು. ಸೊ ಇಂಥ ಚೆನ್ನ ಚೆನ್ನಾಗಿ ಎಂತರ ಕೆಲವೊಂದು ಐಟಮ್ ಉಂಟು. ಸೊ ಟ್ರೆಂಡಿಂಗ್ ಇಂಥರ ತರಕ್ಕೆ ಆಗುತ್ತು ಅದರ ಪ್ರಯತ್ನ ನಾವು ನಮ್ಮ ಈ ಇದು ಮಾಡಿಳು ನಮ್ಮ ಟೀಮ್ ಮಾಡಿಳು. ಸೊ ಹಾಗಾಗಿ ಇಂದಿನ ಯುವಕರಿಗೆ ಅದೇ ಟ್ರೆಂಡಿಂಗ್ ಸ್ವಲ್ಪ ಬೇಕು, ಹಿಂದೆ ನಗ್ಲ ಕೆಲವೊಂದು ಅಡಾಪ್ಟ್ ಮಾಡೋಕೆ ಆವುತ್ತು. ಮತ್ತೆ ಕೆಲವೊಂದು ಮ್ಯಾಗರ ಮ್ಯಾರ್ಕಲ್ ಇತ್ತಡೆ ಅದರ ಸ್ವಲ್ಪ ಡಿಸೈನ್ ಕೊಟ್ಟು ಬೇತೆ ಶೇಪ್ ಕೊಟ್ಟ ತಡೆ ಅದ್ಲೊಂದು ಹೊಸ ಡಿಸೈನ್ ಆಗುತ್ತೆ.
1: ಹೊಸ ಡಿಸೈನ್
0: ಮುಂದೆನಕ್ಕೆ ಒಂದು ಹೊಸ ಡಿಸೈನ್ ಎಲ್ಲ ಕೊಡಕ್ಕೆ ಆಗುತ್ತೆ. ಸೊ ಹಾಗಾಗಿ ಅದೆಲ್ಲ ಟ್ರೈ ಮಾಡಿಬಿಡೋಣ ನಾವು.

0: ನೀವು ಸಣ್ಣಿಂದಲೇ ಮಡಿಕೆ ಮಾಡ್ತಾ ಬಿತ್ತಿ ಅಥವಾ ಒಂದು ಮಣ್ಣು ಮೆತ್ತನೆ ಕೆಲಸ ಮಾಡ್ತಂತದೆಲ್ಲ ನೀವು ಶಾಲೆ ಕಲಿತು ಹುಟ್ಟಿಲ್ಲ ನೀವು ಇದರ ಮಾಡಿ ಬಂದಿರಿ. ಇದೆಲ್ಲ ಮಾಡಿದಿಲ್ಲ ನೀವು ನೆಕ್ಸ್ಟ್ ಕಾನೂನು ಕಲಿತು ಈಗೊಂದು ವಕೀಲರಾದಿರಿ. ಈ ನಮ್ಮ ಉಜ್ಜರೆ ಭಾಗದ ಈ ಕುಂಬಾರ ಸಮುದಾಯದ ಯುವ ವಕೀಲರಾಗಿರ್ತಂತ ವ್ಯಕ್ತಿಯಿಂದ ನೀವು ಒಬ್ಬರಿ. ಒಂದ್ ಲೆಕ್ಕಲ್ಲಿ ನೋಡ್ತಾರೆ ಇದೊಂದು ಖುಷಿಯ ವಿಚಾರ, ಇದರ ಬಗ್ಗೆ ನೀವೇನ್ ಹೇಳ್ತೀರಿ ಹೇಳಲ್ಲ?
1: ಕುಂಬಾರಿಕೆ ವೃತ್ತಿನ ಮಾಡಿ ನನ್ನ ವೃತ್ತಿ ಮಾಡಕ್ಕೆ ವಕೀಲ ವೃತ್ತಿ ನಾನು ಹೆಮ್ಮೆಯಿಂದ ಹೇಳಲ್ಲ. ವಕೀಲ ವೃತ್ತಿ ಮಾಡಿಬಿಡಲೇ ನಾನು ಅದರೊಟ್ಟಿಗೆ ನನ್ನ ಕುಂಬಾರಿಕೆ ವೃತ್ತಿಲ್ಲ ಮಾಡಿಬಿಡಲೇ. ನಾನು ವಿಶೇಷವಾಗಿ ಯುವಕರಿಗೆ ಹೇಳ್ತೇನೆ ತರಂದ ತಡೆ, ಕೆಲವು ಈಗ ಮುಂದೆ ಎಜುಕೇಷನ್ ಸ್ವಲ್ಪ ಕಮ್ಮಿ ಇತ್ತು ತುಂಬಾ ಕಮ್ಮಿ ಇತ್ತು. ಕೆಲವುದರು ಈಗ ಕೆಲವು ಕಮ್ಮಿ ಕಲ್ತಿ
0: ಬಿಟ್ಟು
1: ಬಿಟ್ಟು ನಿಂತಾರೆ. ಆ ಟೈಮ್ನಲ್ಲಿ ನಾವಾಗೆಲ್ಲ ಕೆಲವೊಂದು ಚಾಲೆಂಜ್ ಇತ್ತು ಇದ್ರೆ ನಮ್ಮೊಟ್ಲೆ ಕೆಲವೊಮ್ಮೆ ಹೇಳ್ತಿದ್ದಾರೆ, ನೆಕ್ಸ್ಟ್ 9ನೇ ಕ್ಲಾಸ್ ಬಿಟ್ಟು ನೀನು ಅಣ್ಣನೊಟ್ಟಿಗೆ ಕೆಲಸಕ್ಕೆ ಹೋಗು ಅಂತೇಳಿ ಆ ಟೈಮ್ನೆಲ್ಲ ಹೇಳಿದ್ದೇನೆ. ಸೊ ನಾವು ಬೇತೆ ಇಂತಡಿ ಒಂದು ಕಲ್ತು ನೆಕ್ಸ್ಟ್ ಕಲ್ತೋಕು ನೆಕ್ಸ್ಟ್ ಕಲ್ತೋಕು ಹಾಗೆ ಹಾಗೆ ಹಂತ ಕಲ್ತು ವಕೀಲರು ಆಯ್ಕೆ ಮಾಡಿದೆ. ಸೊ ನನಗೆ ಎರಡು ಫೀಲ್ಡ್ ಎಲ್ಲ ನನಗೆ ಪ್ರೌಡ್ ಫೀಲ್ ಅಂತ ಹೇಳಲ್ಲ.
0: ಕುಂಬಾರ ಭಾಷೆದ ಬಗ್ಗೆ ನಿಮ್ಮ ಅಭಿಪ್ರಾಯ, ಹಂಗೇನೆ ಈ ಕುಂಬಾರ ಭಾಷೆನ ಮಾತಾಡ್ತಂತ ಅವಕಾಶ ನಿಮಗೆ ಸಿಕ್ಕಿತಾನೊಂದು, ಮತ್ತೆ ನಮ್ಮ ಸಮುದಾಯದ ಈ ಕುಂಬಾರ ಭಾಷೆನ ಉಳಿಸಿ ನೋಕುಂದಡೆ ನಾವು ಏನ್ ಮಾಡೋಕುಂದಿಲ್ಲ
1: ಅಂದತಡೆ. ನಾವು ಮನೇನಿ ಅದೇ ನಮ್ಮ ಭಾಷೆನೇ ನಾವು ಮಾತಾಡ್ತ ಕುಂಬಾರ ಭಾಷೆನೇ ನಾವು ಮಾತಾಡ್ತೀವಿ. ಸೊ ನಾವು ಎಲ್ಲಡಿ ಫಂಕ್ಷನ್ ಹೊತ್ತಿ ನಮ್ಮ ಭಾಷೆದಾರೆ ಯಾರಡಿ ಸಿಕ್ಕಾರಡೆ ಅಲ್ಲಿಲ್ಲ. ನಾವು ಜಾಸ್ತಿ ಕನ್ವರ್ಸೇಷನ್ ಅವರೊಟ್ಟಿಗೆ ಸಂಭಾಷಣೆ ಮಾಡ್ತೇವೆ, ಜಾಸ್ತಿ ಸಂಭಾಷಣೆ ಮಾಡ್ತೇವೆ, ನಮ್ಮ ಭಾಷೆಯನ್ನೇ ಸಂಭಾಷಣೆ ಮಾಡಕ್ಕೆ ಹೋಗ್ತೀವಿ. ಇದಕ್ಕೆ ತಡೆ ನಾವು ನಮ್ಮ ಭಾಷೆನೇ ಮಾಡುತ್ತೆ, ಅವರೊಟ್ಟಿಗೆ ಸ್ವಲ್ಪ ಬಾಂಧವ್ಯ ಜಾಸ್ತಿ ಬಹುದು ಹಂಗಾಗಿ ಅವರೊಟ್ಟಿಗೆ.

0: ಒಂದು ಉಳಿಸಿನತ್ತ ಅಂತ ಒಂದು
1: ಅದೇ ಕಾನ್ಸೆಪ್ಟ್. ಕೆಲವುದರು ಎಂದ್ರೆ ನಾವು ಪೇಟೆಗೆಲ್ಲ ಹೋಗಿರ್ತ ಸಂದರ್ಭ ಕರೆದಿ ನಾವು ಮಾತಾಡ ನಮ್ಮ ಭಾಷೆನೇ ಮಾತಾಡ್ತೀವಿ. ಕೆಲವುದರು ಏನ್ ಮಾಡ್ತಾರೆ ಅಂತಡೆ ಅವ್ರು ಕೆಲವು ಭಾಷೆನೇ ಅವ್ರು ಮಾತಾಡಕ್ಕೆ ನೋಡ್ತಾರೆ. ನಾವೆಂತ ನೋಡ್ತಾರೆ ಕೂಡ ನಮ್ಮ ಭಾಷೆನೇ ಮಾತಾಡಕ್ಕೆ ಹಂಗೆ ಮಾತಾಡಕ್ಕೆಲ್ಲ ಸುಮಾರು ಟೈಮ್ ಉಂಟು. ನಮ್ಮ ಭಾಷೆನ ಕೆಲವೊಂದು ಹೆರಿಗೆ ನಾವು ಮಾತಾಡೋಣ ಮುಜುಗಾರ ಆಗುತ್ತಂದ ಹೇಳ್ತಾಳೆ, ಅದು ತಪ್ಪು ಕಲ್ಪನೆ ಎಂದು ನನ್ನ ಒಂದು ಆಶೆ. ಎಂತಗೆಂತ ತಡೆ ನಾವು ಕೆಲವೊಮ್ಮೆ ಮಾತಾಡಿರುತ್ತಿ ನಮ್ಮ ಸ್ನೇಹಿತರು ನಮ್ಮ ಮುಟ್ಟಿರ್ತಾರೆ, ಅವರು ಹೇಳ್ತಾರೆ ನಂಗೆಲ್ಲ ನಮ್ಮ ನಿಮ್ಮ ಭಾಷೆನೇ ಕಲ್ಸಿಲ್ಲ, ನಮ್ಮ ಕೆಲವು ಕೊಲೀಗ್ಸ್ಗಳೆಲ್ಲ ಹೇಳ್ತಾರೆ ನಂಗೆಲ್ಲ ಒಂದು ಕಲ್ಸಿನಿ, ಅವ್ರಿಗೆಲ್ಲ ನಾವು ಮಾತಾಡೋತಿ ಸ್ವಲ್ಪ ಖುಷಿ ಆಗುತ್ತೆ. ಹಾಗಾಗಿ ನಂಗೆಲ್ಲ ಕಲ್ಸಿನಿ ಅಂತ ಹೇಳಿ ತುಂಬಾ ಸ್ನೇಹಿತರು ನಾನು ಹೇಳಿದ್ದೆ. ಹಾಗಾಗಿ ಅದರ ಮೇಲೆ ಇದ್ದಂತ ಗೌರವ ಹಂಗೆ ಇರೋಕು. ಸೊ ನಂಗೆ ಹೆಸಿಟೇಷನ್ ಆಗುತ್ತು ಹಂಗೆ ಆಗುತ್ತೆ ಹಿಂಗೆ ಆಗುತ್ತೆ ಹೇಳಿ ಹೆರಿಗೆ ಮಾತಾಡ್ತೇವೆ. ನಮ್ಮ ಭಾಷೆನ ನಾವು ಮಾತಾಡಿ ಹೋಗ್ತೇನೆ ಅದೇನು ನಮ್ಮ ಗೌರವನೇ ಉಳಿಕೊಂಡು ಹೋಗುದಾಗಿ. ಆದ್ರೆ ಉಳಿಸನ್ ತಯಾರ ಮಾಡೋಕು ಅಂತಾನೆ ನಾವೇ ಮಾಡ್ಬೇಕು, ಬೇತೆ ಯಾರ ಇನ್ನೊಬ್ಬರು ಬಂದು ಮಾಡ್ತಂದ್ರೆ ಅದೇ ಸಾಧ್ಯ ಇಲ್ಲ. ನಮ್ಮ ಭಾಷೆನ ಉಳಿಸಿನೋಕು ಅಂತಾನೆ ನಾವೇ ನಾನು ನೀವು ಎಲ್ಲರೆಲ್ಲ ಸೇರಿ ಮಾಡಲ್ಲ ಹೊರತಾಗಿ ನಾವು ಅದರ ಮಾತಾಡ್ತಲ್ಲ ಅಂತಾನೆ ಅದು ಅಳಿಸಿ ಹಾಕಕ್ಕೆ ಸಾಧ್ಯ ಅಂತಾನೆ ಸ್ಟಾಪ್ ಆಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗುತ್ತೆ, ನೆಕ್ಸ್ಟ್ ಜನರೇಷನ್ಗೆ ಅದು ಸಿಕ್ಕುತ್ತಲ್ಲ. ಹಾಗಾಗಿ ನಾವೇ ಅದರ ಕಂಟಿನ್ಯೂ ಮಾಡಿ ಹೋಗು ನಮ್ಮ ಸಂಸ್ಕೃತಿ ನಾನು ಹೇಳಕ್ಕೆ.

0: ನೀವು ಸಣ್ಣದಲ್ಲೇ ಮಡಕೆ ಮಾಡ್ತ ಇದರೆಲ್ಲ ಪ್ರಾಕ್ಟೀಸ್ ಮಾಡಿದ್ದು ಕಲ್ತನ್ ಬಂದಿರಿ, ಅದಲ್ಲದೆ ಎಜುಕೇಶನ್ ಮಾಡಿದ್ದು ಒಂದು ವಕೀಲರಾಗಿದ್ದು ಕೋರ್ಟ್ ವಾದ ಇದೆಲ್ಲ ಮಾಡಿದಿರಿ. ಈ ಎರಡು ಕೆಲಸದ ನಡುವೆಲ್ಲ ಈ ರಿಕ್ಷಾ ಓಡಿಸಕ್ಕೆ ನಿಮ್ಗೆ ಯಾವ ರೀತಿ ಟೈಮ್ ಸಿಕ್ಕುತ್ತೆ ಅಥವಾ ಯಾವ ರೀತಿ ನೀವು ಅದರ ಟೈಮ್ನ ಹೊಂದಾಣಿಕೆ ಮಾಡುವಂತೀರಿ ಹೇಳಲ್ಲ?
1: ನಾನು ಕಾಲೇಜ್ LLB ಕಾಲೇಜ್, ನಾನು ವಿವೇಕಾನಂದ ಕಾಲೇಜಿಗೆ, ನಾನು ಪುತ್ತೂರು ವಿವೇಕಾನಂದ ಕಾಲೇಜಿಗೆ, ಅಲ್ಲಿಂದ ಮತ್ತೆ ಹೊತ್ತರೆ ಹೋಗಿ ಬೈಕಿಗೆ ಒಂದು 7:30-8 ಗಂಟೆ ಆಗ್ತಿತ್ತು. ಆ ಟೈಮ್ ನೀ ಮನೆಯ ರಿಕ್ಷೆ ಇತ್ತು, ಅಣ್ಣಗೆ ಅಣ್ಣ ರಿಕ್ಷೆ ದೇಸಿನಿಂದ, ಸೊ ರಿಕ್ಷೆ ಇತ್ತು, ರಿಕ್ಷೆ ಇರತ್ತಿ. ನೆಕ್ಸ್ಟ್ 8 ಗಂಟೆಯಿಂದ 11 ಗಂಟೆ ಬಿಟ್ಟು ಕತ್ತಲೆ, 11-12 ಗಂಟೆ 1 ಗಂಟೆ ಆ ಟೈಮ್ ನೀ ಕತ್ತಲೆ ಅದು ಹೊತ್ತಿಗೆ ನಾನು ರಿಕ್ಷಾ ಹಾರಿಸಿದ್ದೆ. ಅಂದ್ರೆ ಬೇಕಾ ಕೆಲವೊಮ್ಮೆ ಐತಾರ, ಕೆಲವೊಮ್ಮೆ ಶನಿವಾರ ರಜೆ ಟೈಮ್ ನೀಲ್ಲ ನಾನು ರಿಕ್ಷಾ ಬಿಟ್ಟಿದ್ದೆ ಆ ಟೈಮ್ ನೀಲ್ಲ. ಸೊ ಅದ್ರಲ್ಲಿ ನಂಗೆ ಪ್ರೌಡ್ ಫೀಲ್ ಎಂತಾನೆ, ಎಲ್ಲರಿಗೆಲ್ಲ ಅದು ಕಲೆ ಬರ್ತಾನೆ, ರಿಕ್ಷಾ ಹಾರಿಸ್ತಾಗಲ ಅದಕ್ಕೆ ಕಲೆ ಬೇಕು. ಹಂಗೆ ಡ್ರೈವರ್ ಕೆಲಸ ಅಂತ ಹೇಳ್ತಾಗಲ ಸುಲಭ ಇಲ್ಲ. ಸೊ ಅದೆಲ್ಲ ಒಂದು ಒಳ್ಳೆ ವೃತ್ತಿಯೇ, ಹಂಗೆ ಅದಕ್ಕೆಲ್ಲ ಒಂದು ರೆಸ್ಪೆಕ್ಟ್ ಉಂಟೆ. ಹಂಗೆ ಅದಕ್ಕೊಂದು ವಿಷಯ ಎಂತಾರಂದ್ರೆ, ಈಗ ನಾವು ಒಂದೊಂದು ಹಂತ ಅಂತಾನೆ ಒಂದೊಂದು ವಿದ್ಯಾಭ್ಯಾಸ ಮಾಡಿ ಒಂದು ಕಲ್ತನಿ ಹೋಗಿ ನಾವು ಅಂತಾನೆ ನಾವೇ ಕೆಲಸ ಮಾಡಿ ನಾವೇ ಕಾಲೇಜಿಗೆ ಹೋಗಿ ಹಾಗೆ ಆ ದೃಷ್ಟಿಯಾಗಿ ನಾವು ನೆಕ್ಸ್ಟ್ ಯುವಕರಿಗೆ ಅಂತ ಹೇಳ್ತಂದ ತಡೆ, ನೀವು ಲಾಸೆ, ನಿಮ್ಮ ಅಪ್ಪ ಅಮ್ಮ ದುಡ್ಡು ಕೊಡ್ತಾರೆ ಅದಕ್ಕೆ ನೀವು ಖಾಲಿ ಸೀಮಿತ ಬೇಡ, ನಿಮ್ಮಿಂದ ನೀವೇನಾಡಿ ಕೆಲಸ ಮಾಡಿ ನೀವು ಕಾಲೇಜ್ ಕಲ್ತಕ್ಕಾಗುತ್ತೋ ಅಥವಾ ನೀವು ಎಂತರಡಿ ಮಾಡೋಕ್ಕಾಗುತ್ತೋ, ಹಾಗೆ ಎಂತರಡಿ ಹೊಸತ್ತಾಗಿ ಬಿಸ್ನೆಸ್ ಮಾಡೋಕ್ಕಾಗುತ್ತೋ ಇಂಥ ಐಡಿಯಾಗೆ ಯೋಚನೆ ಮಾಡಿ. ಅಂತಂದ್ರೆ ನಿಮ್ಮ ಅಪ್ಪ ಅಮ್ಮ
0: ಎಜುಕೇಶನ್ ಟೈಮಲ್ಲಿ ಪಾರ್ಟ್ ಟೈಮ್ ಆಗಿದ್ದು ಕೆಲಸ ಮಾಡಿದ್ದು ನಾವು ಎಜುಕೇಶನ್ ಮಾಡೋಕ್ಕೆ
1: ಖಂಡಿತವಾಗಿ ನಾನು ಎಂತ ಕೇಳಿ ಅಂದ ತಡೆ, ಅಪ್ಪ ಅಮ್ಮಗೆ ನಾವು ಜಾಸ್ತಿ ಹೊರೆ ಬೀಳಕ್ಕೆ ಆಗ, ಆ ದೃಷ್ಟಿಯಿಂದಾಗಿ ನೀವು ಎಂತರಡಿ ಒಂದು ಅವ್ರಿಗೆ ಹೆಲ್ಪ್ ಆತ ದೃಷ್ಟಿಯಿಂದ ನೀವೇ ಗೆದ್ದಿ ನೀವೇ ಒಂದು ಕಲ್ತಿರಡೆ ಅದು ನಿಮಗೆ ಹೆಮ್ಮೆ ಇರ್ತದೆ. ಅಂತಂದ್ರೆ ಅಪ್ಪ ಅಮ್ಮ ಕೊಡ್ತಾರೆ ಅದೇ ನೀ ನಾವು ಕಲ್ತೊಂಡೆ ನಾವು ಏನಾಡಿ ಶ್ರಮ ಪಟ್ಟಿ ನಾವು ಏನಾಡಿ
0: ಜಾಸ್ತಿ
1: ನಾವೇನಾಡಿ ಮಾಡ್ತೇವೆ ಕಲ್ತದೆ ಅದಕ್ಕೆ ಬೆಲೆ ಕಮ್ಮಿ ಇರ್ತದೆ. ಹಂಗಾಗಿ ನೀ ಎಲ್ಲರ್ಲ ನಮ್ಮ ಯುವ ಪೀಳಿಗೆಗೆ ನಾನು ಹೇಳ್ತೇ ಇಸೆ, ನೀವೆಲ್ಲರಲ್ಲ ಆಸೆ ಒಂದು ಕಷ್ಟಪಟ್ಟು ನಿಮ್ಮ ದುಡ್ಡಿಂದಾನೆ ಏನಾಡಿ ಸಾಧನೆ ಮಾಡೋಕ್ಕಾಗುತ್ತೆ ಪ್ರಯತ್ನ ಮಾಡಿ. ಹಾಗಾಗಿ ಎಲ್ಲ ಯುವಕರ್ಲ ಇನ್ನಿನ್ನು ಜಾಸ್ತಿ ಕಲ್ತಕ್ಕೆ ಪ್ರಯತ್ನ ಮಾಡಿ, ಅಂತಡ ಎಜುಕೇಶನ್ ಮಾಡೋಕ್ಕೆ ಪ್ರಯತ್ನ ಮಾಡಿ.
0: ಈಗಿನ ಒಂದು ಸಮಾಜದಲ್ಲಿ ನಾವು ಕೆಲವೊಂದು ಯುವ ಸಮುದಾಯ ಬ್ಯಾಡ್ ಹ್ಯಾಬಿಟಿ ಅಡಿಕ್ಟ್ ಆಗ್ತದೆ ನಾವು ನೋಡಿಲ್ಲ, ಗಾಂಜಾ ಇಂಥದ್ದೆಲ್ಲ ಬ್ಯಾಡ್ ಹ್ಯಾಬಿಟಿ ಯುವ ಸಮುದಾಯ ಒಳಗಾಗಿರ್ತದೆ ನಾವು ನೋಡಿಲ್ಲ. ನೀವೊಬ್ಬರು ಕಾನೂನು ಕಲ್ತಂತ ವಕೀಲರಾಗಿ ಇದರ ಬಗ್ಗೆ ಒಂದು ಏನು ಹೇಳಲಂತ ಹೇಳಲ್ಲ?
1: ಇತ್ತೀಚೆಗೆ ಅದೇ ಡ್ರಗ್ಸ್ ಆಗಿರ್ಕ ಕೆಲವೊಂದು ದುರಭ್ಯಾಸ ಅಂತ ಹೇಳ್ತಾರೆ ಅದು ಎಲ್ಲರಿಗೆ ಹೈಯೆಸ್ಟ್ ಆಗಿಂಟು. ಸೊ ಅದರ ಕೆಲವೊಂದು ಟೈಮ್ ನೀ ಕೆಲವ್ರು ಏನ್ ಮಾಡ್ತಾರೆ, ನೀವು ಯಾರು ನೋಡಿರಿ ಆ ಡ್ರಗ್ಸ್ ಯಾರು ತಿಳಿಸಿ ಯಾರು ನೋಡಿರಿ ನೀವು ರಪ್ಪ ಯಾರ ಮುಟ್ಟೆ ಇದ್ದಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಇಲ್ಲಾಂದ್ರೆ ಫೋನ್ ಮಾಡೋಕ್ಕೆಲ್ಲ ಹೌದು ಫೋನ್ ಮಾಡೋಕ್ಕೆ ಆಪ್ಷನ್ ಉಂಟು. 100ಗೆ ಫೋನ್ ಮಾಡತ್ತಾರೆ ಅವರು ಪರ್ಸನಲ್ ಆಗಿ ಒಂದು ಕಾಲ್ ರಿಸೀವ್ ಮಾಡಿ ಅವರು ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಸೊ ಯಾರು ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ. ಸೊ ನೀವು ಎಂತರ ಮಾಡೋಕ್ಕಂತಾರೆ ಅವೇರ್ನೆಸ್ ಮಾಡೋಕ್ಕಂತಾರೆ ನಾವು ಹೇಳ್ತಾ ಮಾತ್ರ ಅಲ್ಲ ನೀವೆಲ್ಲರಲ್ಲ ಅದರ ಬಗ್ಗೆ ಯೋಚನೆ ಮಾಡಬೇಕು. ಯಾರಡಿ ಅಲ್ಲಿ ತಪ್ಪು ಕೆಲಸ ಮಾಡಿಳ್ ಅಂತಾರೆ ಅದರ ಬಗ್ಗೆ ನಾವು ಧ್ವನಿ ಎತ್ತಂತಹ ಪ್ರಯತ್ನ ಮಾಡಬೇಕು. ಅದು ನೆಕ್ಸ್ಟ್ ಅವರ ಮಕ್ಕಳಿಗೆ ಆಗಲಿ ಅವರ ಸಂಬಂಧದಾರೆ ಅವ ಯಾರಡಿ ನೆಕ್ಸ್ಟ್ ಅವನಿಂದಾಗಿ ಅಡಿಕ್ಟ್ ಆಗಿ ಅವನ ಹೋಗೋಕ್ಕೆ ಚಾನ್ಸಸ್ ಉಂಟು. ಸೊ ಅವನೇ ಅಲ್ಲಿ ಸ್ಟಾಪ್ ಹಾಕೊಂಡ್ರೆ ನಾವು ಯಾರಿಗಾಡಿ ಇನ್ಫಾರ್ಮ್ ಮಾಡಬೇಕು, ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಬೇಕು, ಯಾರಡಿ ಮುಟ್ಟೆ ನೀ ಕೆಲವೊಮ್ಮೆ ಬೀಟ್ ಪೊಲೀಸ್ನವ್ರು ಅಂತ ಹೇಳಿರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಅಥವಾ ಇಲ್ಲಾಡೆ ಫೋನ್ ಮಾಡಿ 100ಗೆ ಫೋನ್ ಮಾಡಿ ತಿಳಿಸತ್ತಲ್ಲ ಅವರು ರಪ್ಪ ಬಂದು ಸ್ಪಾಟಿಗೆ ಬರ್ತಾರೆ. ಸೊ ಎಲ್ಲರ ಆಸೆ ಆಯಾಸ ಅದರ ಬಗ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಹೋಗ್ಬಿ ಅಂತ ತಡೆ ಹೇಳೋಕ್ಕೆ ಹೋಗ್ಬಿ ಇಲ್ಲಾಡೆ ಕಂಪ್ಲೇಂಟ್ ಕೊಡೋಕ್ಕೆ ಆಡಿ ಹೋಗಿ ನಿಂತು ನನ್ನ ಆಶಯ. ಹಾಗೆ ಅಂತಡೆ ಮಾತ್ರ ಸಾಧ್ಯ ಇಂಥಗೆ ದುರಾಭ್ಯಾಸ ಎಲ್ಲ ನಿಲ್ಸೋಕ್ಕೆ ಸಾಧ್ಯ, ಇಲ್ಲಾಡೆ ಇಂಥ ದುರಾಭ್ಯಾಸ ಕಂಟಿನ್ಯೂಸ್ ಆಗಂಡೇ ಹೋಗ್ತು. ಇದರ ನಿಲ್ಸಕ್ಕೆ ಯಾರು ಕಾರಣ ಅಂತ ನಾವೇ ಕಾರಣ, ಅದರ ಸ್ಟಾಪ್ ಮಾಡ್ಕೊಂತ ನಾವೇ ಕಾರಣ. ಸೊ ಅಲ್ಲಿ ಇಲ್ಲಿಗೆಲ್ಲ ಇಂಥ ಆಗಂಡಿಂಟು ಅಂತಂದ್ರೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡೋಕೆ ಇಂಥ ಮಾತ್ರ ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಅಂತ.

0: ಗುಂಡೋರು
1: ಮಡಕೆ ಮಾಡ್ತ ಕಲೆನ ಸಮಾಜ ಐತಿ ವಸ್ತಂತ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದು ಅದರ ಮಡಕೆ ಮಾಡ್ತದ ಕೆಲಸ ಹೆಂಗೆ ಮಾಡ್ತದೆ ಅದರ ಪೂರ ನೀವು ಕೆಲಸ ಮಾಡ್ಲಿರಿ. ಈ ಕಾನ್ಸೆಪ್ಟ್ ನಿಮ್ಮ ಯಾವ ರೀತಿ ಬಂದದ್ದು ನಿರ್ತದ ಅಂತ ಹೇಳಲ್ಲ.
2: ನಮ್ಮ ಮನೆ ಮುಂದಿನಂತೆಲ್ಲ ಮಡಕೆ ಮಾಡಿದ್ದೆ. ಸೊ ನೆಕ್ಸ್ಟ್ ನಾವು ಈಗ ಕೋವಿಡ್ ಟೈಮ್ ನಮ್ಮ ಫ್ರೆಂಡ್ ಬಟನ್ ಬಟ್ ಯೂಟ್ಯೂಬ್ ಚಾನಲ್ ನೀವು ನೋಡ್ತೀವಿ ನಮ್ಮ ಸ್ನೇಹಿತರು. ಸೊ ಅವರು ಕೆಲವೊಂದು ವಿಡಿಯೋಸ್ ಹಾಕೊಂಡಿದ್ದರು ಆ ಟೈಮ್ನಿ ಅವರೆಲ್ಲ ಕೆಲವೊಮ್ಮೆ ನನಗೆ ಸಜೆಸ್ಟ್ ಸುದರ್ಶನ್ ಭಟ್ಲ ಬಿಕ ಮನು ಭಟ್ ನೋಡಿ ಅವರಿಬ್ಬರೆಲ್ಲ ವಿಡಿಯೋಸ್ ನೀವು ಹಂಗೆಲ್ಲ ಹಾಕಲೇ ಇಲ್ಲ ನೀವು ಒಂದು ಕ್ರಿಯೇಟಿವಿಟಿ ಮಾಡಲೇ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ನೆಕ್ಸ್ಟ್ ಕಂಟಿನ್ಯೂ ಮಾಡು. ಕೆಲವೊಮ್ಮೆ ಎಡಿಟ್ ಮಾಡುತ್ತಿಂಗೆಲ್ಲ ಕೆಲವೊಮ್ಮೆ ಸಜೆಷನ್ ನಾನು ಅವರೊಟ್ಟಿಗೆ ಕೆಲವೊಮ್ಮೆ ಕೇಳ್ತಿದ್ದೆ. ಸೊ ಆ ಟೈಮ್ನ ಅವರು ಅವರೆಲ್ಲ ಸಪೋರ್ಟ್ ಮಾಡಿದೆ. ಯೂಟ್ಯೂಬ್ ಚಾನಲ್ ಇಲ್ಲಿ ಮಟ್ಟ ವರ್ಕೊಂಡ್ರೆ ಅವ್ರಿಗೆ ಸಪೋರ್ಟ್ಲ ಖಂಡಿತ ಉಂಟು. ಹಂಗೆ ಕೆಲವು ಫ್ರೆಂಡ್ಸ್ಗಳ ಆಸೆ ನಮಗೆ ನೀವೆಲ್ಲ ಒಂದು ಬೇರೆ ವಿಡಿಯೋ ಮಾಡಿ ಹಾಕೋಕು ನೆಕ್ಸ್ಟ್ ಕ್ರಿಯೇಟಿವಿಟಿ ಅಂತ ಆಡಿ ಹೊಸ ವಿಡಿಯೋ ಮಾಡಿ ಹಾಕೋಕು ಅಂತ ಹೇಳಿ ಕೆಲವರು ಪ್ರೋತ್ಸಾಹ ಕೊಟ್ಕೊಂಡಿದ್ದಾರೆ. ಅದೆಲ್ಲ ನಮಗೆ ಇನ್ಸ್ಪೈರ್ ಹಂಗೆ ಒಂದೊಂದು ವಿಡಿಯೋನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕೊಂಡು ಬಂದಿದ್ದೀವಿ.
1: ಈಗ ನಿಮ್ಮ ಮನೇಲಿ ಮಣ್ಣದ ಮಡಕೆ ಎಲ್ಲ ಮಾಡ್ತಾರೆ. ಈಗ ನೀವು ಈ ಕಲೆನ ನೀವು ನಿಮ್ಮ ಮನೆಯಲ್ಲಿ ಮಾಡಿರಿ. ನೀವು ಈ ಮಡಕೆ ಮಾಡ್ತದಲ್ಲದೆ ಈ ನೀವು ಮಾಡಿದ ಮಡಕೆನೇ ನಿಮ್ಮ ದಿನನಿತ್ಯದ ಬಳಕೆ ಯಾವ ರೀತಿ ಯೂಸ್ ಮಾಡ್ತೀರಿ ಮುಂದೆ ಹೇಳಲ್ಲ.
2: ಅದೇ ನಾವು ಮಾಡ್ತಕ್ಕಲ್ಲದೆ ನಾವು ಮನೆಯಲ್ಲಾದ್ರೆ ಯೂಸ್ ಮಾಡ್ಬಿಡ್ಲಿ ಅಂತ ಕೇಳ್ತಾರೆ. ಅದರಿಂದ ಏನು ಲಾಭ ಅಂತ ಹೇಳಿ ಕೇಳುವರು. ಈಗ ಮಣ್ಣದ ಮಡಕೆ ಎಂತಾಡಿ ನೀವು ಮಣಸ್ ಮಾಡ್ತಿರೋ ಅಥವಾ ಮ್ಯಾಗರ ಮಾಡ್ತಿರೋ ಅದರಿಂದ ಏನು ಲಾಭ ಅಂತ ಹೇಳಿ ಕೆಲವು ಕೇಳುವರು. ಅದನ್ನು ಕೆಲವು ಅಂಶ ನಮಗೆ ಪಾಸಿಟಿವ್ ಅಂದರೆ ನಮ್ಮ ಬಾಡಿಗೆ ಒತ್ತಡ ಪಾಸಿಟಿವ್ ಅಂಶ ಉಂಟು. ಕೆಲವೊಂದು ಸ್ಟೀಲ್ ನೀವು ಮಣಸ್ ಮಾಡಿ ಈ ಅಂಶ ಅಂತೇಳಿ ನೆಗೆಟಿವ್ ಅಂಶ ಉಂಟು. ಇದನ್ನು ಪಾಸಿಟಿವ್ ಅಂಶ ಪಾಸಿಟಿವ್. ಹಾಗಾಗಿ ಈಗ ನೀವು ಮಡಕೆ ನೀವು ಆಗರ ಮಾಡ್ತಿರಡೆ ಮರದಿನಗೆ ಕೆಲವೊಂದು ಹಾಳಾವುತ್ತು. ಇದು ಸ್ಟೀಲ್ ದೇನೆ ಮಾಡಿರಡೆ ಹಾಳಾವುತ್ತು. ಅದೇ ನೀವು ಮಣ್ಣದ ಮಡಕೆ ಮಾಡಿರಡೆ ಹಾಳತಾನೆ. ಮ್ಯಾಗರ್ ಎಲ್ಲ ಆಸೆ ಕೆಲವೊಂದು ಮರದಿನಗೆ ತುಂಬಾ ರುಚಿ ಲಾವತ್ತು ಹಾಳಲಾತಲ್ಲ. ಬಾಕಿ ಸ್ಟೀಲ್ ದೇನೆ ಮಾಡಿರಡೆ ಹಾಳಾತು ಬೇಗು. ಹಾಗಾಗಿ ಮಣ್ಣದ ಮಡಕೆನ ಪ್ರಶಸ್ತ್ಯ ಕೊಟ್ಟು ನಮ್ಮ ಮನೆಯಲ್ಲ ಆಸೆ ನಮ್ಮ ಮ್ಯಾಗರ ಆಗರ ಮಾಡ್ತು. ಕೆಲವೊಮ್ಮೆ ಚಾ ಕುಡಿತಗಳದೇನೆ ಅದರನ್ನೇ ಯೂಸ್ ಮಾಡಿಳು. ಮತ್ತೆ ಇತ್ತೀಚೆಗೆ ಕೆಲವು ಗ್ಲಾಸ್ ಮಗ್ ಅಂತಗೆಲ್ಲ ಮಾಡಿಳು. ಸೊ ಹಂಗಾಗಿ ಅದರನ್ನೇ ನಾವು ಯೂಸ್ ಮಾಡಕ್ಕೆ ಮಾಡಿಳು.

0: ನೀವು ಒಂದು ಮಡಕೆ ಮಾಡ್ತಾ ವೃತ್ತಿನ ನಿಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡಿ ಹಾಕಿದ್ದೀರಿ, ಅಂದ್ರೆ ನಿಮ್ಮ ನೀವು ಅದರ ಕಲೆನ ಹಿಂಗೆ ಮಾಡ್ತಂದ್ರೆ ಹೇಳ್ತದಪ್ರ ಹಾಕಿದ್ದೀರಿ. ಅದಲ್ಲದೆ ನೀವು ಕೋರ್ಟ್ ಅಲ್ಲಿ ಒಬ್ಬರು ವಕೀಲರಾಗಿ ಅಲ್ಲಿ ಕೋರ್ಟ್ ಅಲ್ಲಿ ಒಂದು ವಾದ ಮಾಡ್ತದೊಂದು ಬೇರೆ ರೀತಿ. ಇಂದು ನೀವು ನಮ್ಮ ರೇಡಿಯೋಲಿ ಬಂದದ್ದು, ಅದಲ್ಲದೆ ನಮಗೆ ಈ ಕುಂಬಾರ ಭಾಷೆಯಲ್ಲಿ ಮಾತನಾಡಲಿರಿ. ಇದರ ಅನುಭವದ ಬಗ್ಗೆ ನೀವು ಯಾವ ರೀತಿ ಹೇಳ್ತೀರಿ ಅಂತ ಒಂದು ಹೇಳಲ್ಲ.
1: ನಂಗೆ ಇದೊಂದು ಸ್ಪೆಷಲ್ ಅಂತ ಹೇಳಲ್ಲ, ಎಂತಕ್ಕಿಂತ ನಮ್ಮ ಭಾಷೆ ನಾನು ಮಾತಾಡಲೆ ಹಾಗಾಗಿ ಸ್ಪೆಷಲ್ ಅಂತ ಹೇಳಲ್ಲ. ತುಂಬಾ ಖುಷಿ ಆಗ್ತದೆ ಬಿಕ್ಕ ನಮ್ಮ ಭಾಷೆನೇ ನಾವು ಮಾತಾಡಕ್ಕೆ ನಂಗೆ ಬಿಕ್ಕಲ್ಲ ಖುಷಿ ಆಗ್ತದೆ. ಒಂಥರ ಕಂಫರ್ಟೇಬಲ್ ಆಗ್ತದೆ. ಇಲ್ಲಿ ಬರುತ್ತೀವಿ ಸಡನ್ ಒಮ್ಮೆ ಇಂಥ ಮಾತಾಡ್ತದೆ ಇಂಥ ಮಾತಾಡ್ತದೆ ಅಂತ ಹೇಳಿ ಸ್ವಲ್ಪ ಇದಾಗ್ತದೆ. ಬಿಕ್ಕ ನಾರ್ಮಲ್ ಸಂತೋಷ ಅಣ್ಣ ಮಾತಾಡ್ತಿದ್ದೆ, ಹಂಗೆ ಲೈಕ್ ಮಾತಾಡಕ್ಕೆ ಆಯ್ತು, ಹಂಗೆ ಎಲ್ಲರ ಸಪೋರ್ಟ್ ಇತ್ತು, ಹಂಗಾಗಿ ಮಾತಾಡಕ್ಕೆ ಹಂಗೆ ನಮ್ಮ ಭಾಷೆನ ಉಳಿಸೋಕ್ಕೆ ಈಗ ನೀನಾದ 90.4 FM ಇಲ್ಲಿ ಬಂದು ನಮ್ಮ ಯಂತ್ರ ಅಡಿ ಅಚೀವ್ಮೆಂಟ್ ಯಂತ್ರ ಉಂಟು ಅದರ ಹೇಳಕ್ಕೆ ಮತ್ತೆ ರೇಡಿಯೋದೊಟ್ಟಿಗೆ ನಾವು ಹೇಳ ತಡೆ ಮಾತ್ರ ಆ ವಿಷಯ ಗೊಂತಾವ್ತು, ಇಲ್ಲಾಡೆ ಗೊಂತಾತಲ್ಲ ನಮ್ಮ ಭಾಷೆನ ಅದರ ಉಳಿಸೋಕ್ಕೂ ತಡೆ ನಾವು ಕಾರಣ. ಅದರ ಉಳಿಸಂತ ಯಾರಂತಂದ್ರೆ ನಾವು. ಸೊ ಹಂಗಾಗಿ ಯಾರಾಡಿ ಇಂಥ ಟ್ಯಾಲೆಂಟೆಡ್ ಯಾರಾಡಿ ಇದ್ದಾರೆ, ಸೊ ಅವರು ಇನ್ಫಾರ್ಮ್ ಮಾಡಿ ಇಂಥ ಅಡಿ ನಿಮ್ಮ ವಿಶೇಷವಾದ ಟ್ಯಾಲೆಂಟ್ ಇಂಥ ಅಡಿ ಇದ್ದಾಳೆ, ಇಲ್ಲಿ ಬಂದು ಮಾತಾಡಿ ನಮ್ಮ ಭಾಷೆನ ಇನ್ನಾಸು ಹೆಚ್ಚ ಮೇಲೆ ಕೊಂಡಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನೀವು ನಿಮ್ಮ ಸಹಕಾರ ಇದ್ದಾಳೆ ಇನ್ನಾಸು ತಡೆ ನೀನಾದ ಈ ಪ್ರೋಗ್ರಾಮ್ ಮಾಡಿಬಿಡಲು ಇನ್ನಾಸು ಅಭಿವೃದ್ಧಿ ಹಾಕೋಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಸಪೋರ್ಟ್ಲ ಅಗತ್ಯ. ಹಾಗೆ ನೀವುಲ ಎಲ್ಲರ ಲಾಸ್ ಯಾರಲ್ಲ ಯಾರಡಿ ಇಂಟ್ರೆಸ್ಟೆಡ್ ಯಾರಡಿ ಇದ್ದಾಳೆ ನೀವುಲ ಬಂದು ಇಲ್ಲಿ ನಿಮ್ಮ ಎಂತರಡೆ ಅನಿಸಿಕ್ಕಿತ್ತಡೆ, ನಿಮ್ಮ ನೀವೇನಾಡಿ ಟ್ಯಾಲೆಂಟೆಡ್ ಇದ್ದಾಳೆ, ನೀವು ಯಾರಡಿ ಸಿಂಗಿಂಗ್ ಎಂತರಡೆ ಹೇಳ್ತಿರಾಡೆ ಅಂತ ಯಾರಡಿ ಟ್ಯಾಲೆಂಟ್ ಇದ್ದೀರ ಖಂಡಿತ ನಮ್ಮ ಭಾಷೆ ನೀವು ಬಂದು ಇಲ್ಲಿ ಮಾತಾಡಲೈ. ಸೊ ನಿಮ್ಮ ಸಪೋರ್ಟು ಅಗತ್ಯ. ಹಾಗಾಗಿ ನಿಮ್ಮ ಸಪೋರ್ಟ್ ಇದ್ದಾಳೆ ಅವ್ರಿಗೆಲ್ಲ ಒಂದು ಖುಷಿ ಆಯ್ತು. ನೀವು ಸಪೋರ್ಟ್ ಮಾಡಿರಾಡೆ ಇನ್ನಾಸ ಅವರು ಮೇಲೆ ಹಾಕೋಕ್ಕೆ ಸಾಧ್ಯ. ಹಂಗೆ ಅವ್ರಿಗೆ ಹೊಸ ಹೊಸ ಯೋಚನೆಗಳು ಬರೋಕ್ಕೆ ಸಾಧ್ಯ. ಹೊಸ ಹೊಸ ಟ್ಯಾಲೆಂಟ್ ಬಂದಂಗೆ ಹೊಸ ಹೊಸ ಯೋಚನೆಗಳು ಬಹುದು. ಹಂಗಾಗಿ ನೀವು ಇನ್ನಾಸ ಅವರ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟ್ ಬೇಕು.
0: ವಿನೋದರ್ ಕುಂಬಾರ ಅವರ ಒಂದು ಸಂದರ್ಶನ ಕೇಂದ್ರ, ಇದೊಂದು ಸಂದರ್ಶನ ಅಲ್ಲ, ಇದೊಂದು ಜೀವನದ ದೊಡ್ಡ ಪಾಠ ಅಂದೇನೆ ಏನಲ್ಲ. ಡಿಗ್ರಿ ಸಿಕ್ಕದ್ರಲ್ಲಿ ಕೊನೆ ಕಲಸದಂತ ನಮ್ಮ ಅಪ್ಪ ಅಮ್ಮನೇ ಮರೆತ ಒಂದು ಕಾಲಲ್ಲಿ ಒಂದು ವಕೀಲರಾಗಿಲ್ಲ ಮಣ್ಣು ಚಕ್ರವನ್ನು ತಿರುಗಿಸಬಂತ ವಿನೋದರ್ ಇವರು ಈ ಯುಗ ಮಾದರಿಯಿಂದ ಹೇಳಲ್ಲ. ನಿಮ್ಮ ಮಣ್ಣದ ಕೆಲಸ ಮಾಡಿದ ಕೈ ಇಂದು ಕಪ್ಪು ಕೋಟ ಹಾಕಿ ಕೋರ್ಟಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸಿದಂತ ಒಂದು ಕೆಲಸದ ಮಟ್ಟ ಬಂದಿರಿ. ನಿಮ್ಮ ಕೈಯಿಂದ ನ್ಯಾಯದ ಚಕ್ರ ತಿರುಗಲಿ, ಅಂಜನೆ ನಮ್ಮ ಮಡಕೆ ಮಾಡಿದಂತ ಮಣ್ಣದ ಚಕ್ರ ಎಲ್ಲ ತಿರ್ಗೊಂಡಿರಲಿ. ನೀವು ಬೆಳೆದು ಬಂದಂತ ದಾರಿ ಜನಸಾಮಾನ್ಯರಿಗೆ ಒಂದು ಸ್ಫೂರ್ತಿದಾಯಕವಾಯಿತು ಅಂತ ಹೇಳ್ತೆ. ನಿಮ್ಮ ಇನ್ನಷ್ಟು ಸಾಧನೆ ಮಾಡಕ್ಕೆ ಅವಕಾಶಗಳು ಸಿಕ್ಕಲಿ, ಹಂಗೇನೆ ನಿಮ್ಮ ಬೇತೆ ಬೇತೆ ರೀತಿಯಲ್ಲಿ ಗೌರವಗಳೆಲ್ಲ ಒದಗಿ ಬರಲಿ ಅಂದ ಆಶಯನ ತಿಳಿಸಂತ, ಹಂಗೇನೆ ನಿಮ್ಮ ಈ ವಕೀಲ ವೃತ್ತಿ ಮತ್ತೆ ನಿಮ್ಮ ಈ ಮಡಕೆ ಮಾಡ್ತಾ ವೃತ್ತಿ ಎರಡಕ್ಕೆಲ್ಲ ನಮ್ಮ ರೇಡಿಯೋ ನಿನ್ನದ ಕಡೆಯಿಂದ ನಾನು ಹೃದಯಪೂರ್ವಕವಾಗಿ ಶುಭ ಹಾರೈಕೆಯನ್ನು ತಿಳಿಸಿದ್ರೆ. ನಮ್ಮ ಸ್ಟುಡಿಯೋ ಬಂದು ಇಸತು ಮುಟ್ಟ ನಿಮ್ಮ ಅಮೂಲ್ಯವಾದ ಒಂದು ಸಮಯನ ನೀಡಿದ್ದಕ್ಕೆ ನಿಮ್ಮ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಹೇಳೋಣ.
2: ಇಸತಿ ಮುಟ್ಟ ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ ಕೇಳಿರಿ. ಈ ಕಾರ್ಯಕ್ರಮದ ನಂಟರು ಯುವ ವಕೀಲ ವಿನೋದರ ಕುಂಬಾರ ಉಜಿರೆ, ಮಾತುಕತೆ ನಡೆಸಿಕೊಟ್ಟರು ಸಂತೋಷ್ ಪಿ ಕಡಬ. ಇಂಗೇನೆ ಕೇಳಿರ್ನಿ, ಇದು STM ಕಾಲೇಜ್ ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.
3: ನೀವು ಕೇಳ್ತಾ ಇರೋದು ಉಜಿರೆ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು STM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
5: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ರಾಜ್ಯಾದ್ಯಂತ ನನ್ನ ಇ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಈಗ ವಾರ್ತೆಗಳ ವಿವರ. ರಾಜ್ಯದ 25 ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಿನ್ನೆ ಸಂಜೆ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಅವರಿಗೆ ಅಧಿಕಾರ ಪದ ಮತ್ತು ಗೋಪ್ಯತಾ ಪ್ರಮಾಣ ವಚನ ಬೋಧಿಸಿದರು. ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನೂತನ ಮುಖ್ಯಮಂತ್ರಿ, ಅಧಿಕಾರದ 2 ವರ್ಷಗಳಲ್ಲಿ ರಾಜ್ಯದ ಜನರಿಗೆ ಒಳಿತು ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಮುಂದಿನ ದಿನಗಳಲ್ಲಿ ರೈತರು ಸೇರಿದಂತೆ ವಿವಿಧ ವರ್ಗದ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಹೊಸ ಯುವ ಯುಗ ಸೃಷ್ಟಿಸುವ ಉದ್ದೇಶದಿಂದ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದರು.
1: ಇದು ನಿಮ್ ಸರ್ಕಾರ, ಜನರು ಕೊಟ್ಟಿರುವಂತಹ ಅಧಿಕಾರ. ಈ ಅಧಿಕಾರನ ನಿಮ್ಮ ಸೇವೆಗೆ, ಈ ರಾಜ್ಯದ ಜನತೆಗೆ ಮುಡುಪಾಗಿಟ್ಕೊಂಡು ಸೇವೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಈ ಅಧಿಕಾರವನ್ನ ನಾನು ಬಹಳ ಸಂತೋಷದಿಂದ ಸ್ವೀಕಾರವನ್ನ ಮಾಡಿದ್ದೇನೆ. ಏನಾರು ಒಂದು ಜನತೆಗೆ ಹೊಸ ಕೊಡುಗೆಗಳನ್ನ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ಯುವ ಯುಗ, ಇದು ಹೊಸ ಜನರೇಷನ್, ಏನಾಗಬೇಕು, ಅವರ ಸಮಸ್ಯೆ ಏನು ಅನ್ನೋದು ಕೂಡ ದೊಡ್ಡ ಆಲೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ ರೈತರ ಬಗ್ಗೆ. ಅದಕ್ಕೆ ತಂದೇ ಆದಂತ ನಾನು ತೀರ್ಮಾನವನ್ನು ತೆಗೆದುಕೊಳ್ತೇನೆ. ಅನೇಕ ರೈತರ ಮುಖಂಡರುಗಳು, ಶಾಸಕರುಗಳು ನೀರಾವರಿ ಸಮಸ್ಯೆ ಏನ್ ಬಗೆಹರಿಸಬಹುದು ಅನ್ನೋದು ಏಕಾಏಕಿಯಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಚರ್ಚೆ ಮಾಡಬೇಕಾಗಿದೆ. ಏನಾರು ಒಂದು ಮಾತು ಕೊಟ್ರೆ ಮಾತನ್ನ ಉಳಿಸ್ಕೊಳ್ಬೇಕಾಗ್ತದೆ.
0: ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಎಲ್ಲಾ ಹಂತದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸುವುದು, ಖಾಸಗಿ ರಂಗದಲ್ಲಿ ಉದ್ಯೋಗ ಬಯಸುವ ಯುವಜನರಿಗೆ ಹಾಗೂ ಖಾಸಗಿ ಕಂಪನಿಗಳ ಉದ್ಯೋಗದ ಬೇಡಿಕೆಗಳ ನಡುವೆ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆ ರೂಪಿಸುವುದು, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಪಾಲು, ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ 10,000 ಭಾರತ್ ಜೋಡೋ ಯುವಕ ಸಂಘ ರಚಿಸಲು ತೀರ್ಮಾನ, ಬಿ ಖಾತೆ ಎ ಖಾತೆಗೆ ಪರಿವರ್ತನೆ ಅಭಿಯಾನವನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ, 6 ಗ್ಯಾರಂಟಿಯಾದ ಭೂ ಗ್ಯಾರಂಟಿಗೆ ಸೂಕ್ತ ದಾಖಲೆ ಮಾಡಿಕೊಡಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯದ 25 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯ ಪ್ರವಾಸ ಕೈಗೊಂಡಿದ್ದು, ಇಂದು ಯಾದಗಿರಿ ಜಿಲ್ಲೆಯ ಗುರುಮಿಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ನಾಳೆ ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ಆಗಮಿಸಿ ಟಿಬಿ ಡ್ಯಾಂ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರದ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಕರೆ ನೀಡಿರುವ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿಯಲ್ಲಿ ಸಾವಯವ ತೋಟಗಾರಿಕಾ ಹಣ್ಣಿನ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಸಚಿವರು ಚಾಲನೆ ನೀಡಲಿದ್ದಾರೆ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಿನ್ನೆ ದೆಹಲಿಯಲ್ಲಿ ನಡೆಯಿತು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಈ ಅಭಿವೃದ್ಧಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು, ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು, ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳು. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯಿತಿಯಾಗಿದೆ. ಸಮಾರಂಭದಲ್ಲಿ ದೀನದಯಾಳ್ ಉಪಾಧ್ಯಾಯ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 34 ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 8 ಪಂಚಾಯಿತಿಗಳಿಗೆ ಪ್ರಶಸ್ತಿ ನೀಡಲಾಯಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವೇಂದ್ರಪ್ಪ ಭೋಯಿ ತಮ್ಮ 17 ಎಕರೆ ಗದ್ದೆಯಲ್ಲಿ ಸಾವಯವ ಭತ್ತದ ಕೃಷಿ ಕೈಗೊಂಡಿದ್ದು ಸಹಜ ಕಳೆ ನಾಶಿನಿಯಾಗಿ ಅಜೋಲಾದ ಪ್ರಯೋಜನ ಪಡೆದಿದ್ದಾರೆ. ಇತ್ತೀಚೆಗೆ ಜಿಲ್ಲಾಡಳಿತದ ವತಿಯಿಂದ 1 ಲಕ್ಷ ರೂಪಾಯಿಯೊಂದಿಗೆ ಸನ್ಮಾನಿತರಾದ ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಕೃಷಿ ಅನುಭವ ಹಂಚಿಕೊಂಡಿದ್ದಾರೆ.
5: 17 ಎಕರೆ ಸಾವಯವದಲ್ಲಿ ಭತ್ತವನ್ನು ಬೆಳೆಸಿದ್ದೇನೆ. ಅದು ದೇಶಿ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಸಿದ್ದೆ. ಹಾಗೆ ಭತ್ತ ಬೆಳೆಯಲು ಸಾರಜನಕ ಸ್ಥಿರೀಕರಣ ಮಾಡಲು ನಮಗೆ ಮೇನ್ ಉಪಕಾರಿಯಾಗಿದ್ದು ಅಂದ್ರೆ ಅಜೋಲಾ. ಅತಿ ವೇಗವಾಗಿ ಬೆಳೆಯುವಂತ ಸಾರಜನಕ ಸ್ಥಿರೀಕರಣ ಮಾಡುವಂತ ಸಸ್ಯ ಯಾವ್ದಾದ್ರೂ ಇದ್ರೆ ಅದು ಅಜೋಲಾ. 1 ಎಕರೆಗೆ 5 ಕೆಜಿ ಬಿಡುಗಡೆ ಮಾಡೋದ್ರ ಮುಖಾಂತರ ನಾವು ಅದನ್ನ 1 ತಿಂಗಳಲ್ಲಿ 10 ಪಟ್ಟು ನಾವು ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ. ಭತ್ತದ ತಳಿಗಳು ಬೆಳೆಯೋದಕ್ಕೋಸ್ಕರನೇ 1 ತಳಿಗೆ 10,000 ರಾಜ್ಯ ಸರ್ಕಾರವು ದೇಶಿ ತಳಿಗಳ ಸಂರಕ್ಷಕರು ಅಂತೇಳಿ ನಮಗೆ 1,20,000 ನನಗೆ ಪ್ರೋತ್ಸಾಹನವಾಗಿ ನೀಡಿದ್ದಾರೆ.
0: ರಾಜ್ಯ ಹೈಕೋರ್ಟ್ಗೆ ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ 6 ಜನರನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು ಮಾಡಿದೆ. ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ್, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿಗೆ ಒಟ್ಟು 8.90 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಕೊರತೆ ಇಲ್ಲ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರಮುಖವಾಗಿ ತೊಗರಿ 6.3 ಲಕ್ಷ ಹೆಕ್ಟೇರ್, ಹೆಸರು 54,000 ಹೆಕ್ಟೇರ್, ಉದ್ದು 25,000 ಹೆಕ್ಟೇರ್, ಸೋಯಾಬೀನ್ 23,000 ಹೆಕ್ಟೇರ್ ಹಾಗೂ 1.22 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಮಾಡಲು ಉದ್ದೇಶಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಬೀಜ ರಸಗೊಬ್ಬರದ ಅಭಾವವಿಲ್ಲದಿದ್ದರೂ ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಸಂಯುಕ್ತ ಗೊಬ್ಬರಗಳನ್ನು ಬಳಸುವಂತೆ ರೈತರಲ್ಲಿ ಜಾಗೃತಿ ಮೂಡಿಸಲು ಕೃಷಿ ಇಲಾಖೆಯಿಂದ ಗ್ರಾಮವಾರು ವ್ಯಾಪಕ ಪ್ರಚಾರ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಂಡಿದ್ದು ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ಕೋಲಾರ ಜಿಲ್ಲೆಯಲ್ಲಿ ಇದೇ 20-29 ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ, June 30-July 29 ಮತಗಟ್ಟೆಗಳ ರಾಷನಲೈಜೇಷನ್ ನಡೆಯಲಿದೆ. ಕರಡು ಮತದಾರರ ಪಟ್ಟಿಯನ್ನು 5 ಪ್ರಕಟಿಸಲಾಗುವುದು. 5 ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳಿಗೆ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ MR ರವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜಿಸಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯಾದ್ಯಂತ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಶಿಫಾರಸು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
6: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
7: ನಮಸ್ಕಾರ, ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೆರೆದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪುನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ನಮಸ್ಕಾರ, ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೆರೀದ್ ಬಾರಿ ಸಂತೋಷ ಆಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೇನ ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
2: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
5: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
2: ಸುಪ್ರಿಯ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ, ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ವಾಹನಕ್ಕೆ ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ. ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಎರಡು ಮನದ ಮಾತೆ, ಒಂದು ಯುಗಳ ಗೀತೆ, ಅದರ ಪ್ರೇಮ ರಾಗ ಮಧುರಮಯ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಯಾರ ಮನೆಯಲ್ಲಿ ಗಾಡಿಗಳು ಇಲ್ಲ ಹೇಳಿ? ನಾಲ್ಕು ಚಕ್ರದ್ದು ಅಲ್ಲದೆ ಹೋದ್ರೂ ಎರಡು ಚಕ್ರದ್ದಾದ್ರೂ ಇದ್ದೇ ಇರುತ್ತೆ. ಗಾಡಿ ಇದ್ರೆ ಸಾಕಾಗಲ್ಲ, ಗಾಡಿ ಓಡಿಸೋಕೆ ಬೇಕಾಗೋ ರೂಲ್ಸ್ ಕೂಡ ಗೊತ್ತಿರಬೇಕು. ಕೇವಲ ರೂಲ್ಸ್ ಗೊತ್ತಿದ್ರೆ ಸಾಕಾಗಲ್ಲ, ಅದನ್ನ ಫಾಲೋ ಕೂಡ ಮಾಡಬೇಕು. ನಮ್ಮ ಅಜಾಗರೂಕತೆಯಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಟ್ರಾಫಿಕ್ ನಿಯಮಗಳನ್ನ ಜಾರಿಗೆ ತಂದಿದೆ. ಆದ್ರೆ ನಮ್ಮ ಜನರು ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ ಅಂತ ತಿಳ್ಕೊಂಡು ಎರಾಬಿರಿಯಾಗಿ ರಸ್ತೆಯಲ್ಲೆಲ್ಲ ಮನ ಬಂದಂತೆ ಓಡಾಡ್ತಾರೆ. ಕಳೆದೊಂದು ವರ್ಷದಿಂದ ಭಾರತದಲ್ಲಿ ಸುಮಾರು 500,000 ರಸ್ತೆ ಅಪಘಾತಗಳಾಗ್ತವೆ ಎಂದು ಮೂಲಗಳು ತಿಳಿಸಿವೆ. ಹಾಗಾದ್ರೆ ಈ ರಸ್ತೆ ಅಪಘಾತ ಉಂಟಾಗ್ತಿರೋದಾದ್ರೂ ಹೇಗೆ? ಇದನ್ನ ನಾನಿಲ್ಲಿ ಮಾತಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಶೀಲ.

ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಯ ಬಗೆಗಿನ ಕಾರ್ಯಕ್ರಮ ಮುಂದುವರಿಸೋಣ. ವಾಹನ ಚಲಾಯಿಸುವ ಮುನ್ನ ನಾವು ಮೊದಲು ಗಮನಿಸಬೇಕಾದ ವಿಷಯ ಅಂದ್ರೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸೋದು. ಇವಾಗ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಕೇವಲ ಪೊಲೀಸರ ಕಣ್ ತಪ್ಪಿಸಲು ಮಾತ್ರ. ಪೊಲೀಸರಿಗೋಸ್ಕರ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಧರಿಸೋರು ತಿಳ್ಕೊಳ್ಳಬೇಕಾದದ್ದು ಏನು ಅಂದ್ರೆ, ಪ್ರತಿಯೊಂದು ಜೀವವು ಅಮೂಲ್ಯವೇ. ನಮ್ಮ ಜೀವದ ಜೊತೆ ಅಥವಾ ಇನ್ನೊಬ್ಬರ ಜೀವನದ ಜೊತೆ ಆಟವಾಡುವ ಹರಸಾಹಸಕ್ಕೆ ಎಂದೂ ಮುಂದಾಗಬಾರದು. ಹೇರ್ ಫಾಲ್ ಆಗುತ್ತೆ, ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕದೇ ಇದ್ರೆ ನಮ್ಮ ಅಮೂಲ್ಯವಾದ ಜೀವನವು ಹಾಳಾಗೋಗುತ್ತೆ. ಇದಕ್ಕೇನಂತೀರಾ? ಇನ್ಮುಂದೆ ಆದ್ರೂ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಹಾಕೋದನ್ನ ಮರೀದೆ ಫಾಲೋ ಮಾಡೋಣ. ಇನ್ನು ವೀಲಿಂಗ್ ಬಗ್ಗೆ ಅಂತೂ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲ.
1: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ವೀಲಿಂಗ್ ಪ್ರಿಯರೇ, ಇಲ್ಲೊಮ್ಮೆ ಕೇಳಿ. ವೀಲಿಂಗ್ ಅಂದ್ರೆ ಹುಚ್ಚು ಅಂತ ಅನೇಕರು ಹೇಳ್ತಾರೆ. ಆದ್ರೆ ವೀಲಿಂಗ್ ಬರೀ ಹುಚ್ಚಲ್ಲ, ಅದೊಂದು ಜೀವ ಕಳೆಯುವ ಮೋಜಿನ ಆಟ. ಟೂ ವೀಲರ್ ಹೊಂದಿರೋ ಬಿಸಿ ರಕ್ತದ ಯುವಕರೆಲ್ಲ ಕ್ಷಣಿಕ ಸುಖಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿನ ಲೈಕ್ ಶೇರ್ಗಾಗಿ ತಮ್ಮ ಪ್ರಾಣದ ಜೊತೆ ಆಟಕ್ಕಿಳಿತಿದ್ದಾರೆ. ತಮ್ಮ ಮೋಜಿನ ಹುಚ್ಚಿಗೆ ಯುವಕರು ಪ್ರಾಣ ಕಳೆದುಕೊಂಡ್ರೆ ವ್ಯಥೆ ಪಡುವವರು ಮಾತ್ರ ಹೆತ್ತವರು. ಯುವಕರೇ, ವೀಲಿಂಗ್ ಗೋಜಿಗೆ ಹೋಗುವ ಮುನ್ನ ಸ್ವಲ್ಪ ನಿಮ್ಮ ಅಮೂಲ್ಯವಾದ ಜೀವದ ಬಗ್ಗೆ ಯೋಚಿಸಿ. ಕ್ಷಣಿಕ ಶೋಕಿಗೆ ಜೀವನವೇ ಬಲಿಯಾಗದಿರಲಿ. ಇನ್ನು ವೀಲಿಂಗ್ ನಷ್ಟೇ ಭಯಂಕರವಾದದ್ದು ಓವರ್ಟೇಕ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದೆ ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ವಾಹನ ಚಾಲಕರ ಇನ್ನೊಂದು ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಅದು ಓವರ್ಟೇಕ್ ಮಾಡೋದು. ಈ ಓವರ್ಟೇಕ್ ಗೋಜಿನಿಂದ ಪ್ರತಿದಿನವೂ ಒಬ್ರಲ್ಲ ಒಬ್ರು ಬಲಿಯಾಗ್ತಾನೆ ಇದ್ದಾರೆ. ಓವರ್ಟೇಕ್ ಮಾಡೋ ಭರದಲ್ಲಿ ಸ್ಪೀಡ್ ಹೆಚ್ಚಿಸಿ ತೀವ್ರ ಅಪಘಾತಕ್ಕೆ ಒಳಗಾಗ್ತಾರೆ. ಓವರ್ಟೇಕ್ ಮಾಡುವ ಮುನ್ನ ಒಮ್ಮೆ ಯೋಚಿಸಿ. ಒಂದು 5-10 ನಿಮಿಷ ತಡವಾದ್ರೆ ಏನೂ ಆಗೋದಿಲ್ಲ, ಆದ್ರೆ ಅತಿಯಾದ ವೇಗದಿಂದ ಏನ್ ಬೇಕಾದ್ರೂ ಸಂಭವಿಸಬಹುದು. ಈ ಅಪಾಯಕಾರಿ ಓವರ್ಟೇಕ್ ನಿಂದಾಗಿ ಅದೆಷ್ಟೋ ಸಾವು ನೋವುಗಳಾಗಿವೆ, ಆದ್ರೂ ಜನರಿಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ. ಮೂಲಗಳ ಪ್ರಕಾರ ಕಳೆದ ವರ್ಷ 9,000+ ಅಪಘಾತಗಳು ಓವರ್ಟೇಕ್ ನಿಂದಾಗಿ ನಡೆದಿದೆ. ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಬೇಕು. ಇನ್ನು ಕೊನೆಯದಾಗಿ ಒಂದ್ ವಿಷಯದ ಬಗ್ಗೆ ಮಾತಾಡೋಣ, ಅದಕ್ಕೂ ಮುಂಚೆ ಒಂದು ಸಾಂಗ್ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
2: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತ ಶಿಶಿಲಾ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮೊಬೈಲ್ ಬಳಸ್ಕೊಂಡು ವಾಹನ ಚಲಾಯಿಸೋದು ತುಂಬಾ ದೊಡ್ಡ ತಪ್ಪು. ನಾವು ವಾಹನ ಚಲಾವಣೆ ವೇಳೆ ನಮ್ಮ ಪೂರ್ತಿ ಗಮನ ರಸ್ತೆಯ ಮೇಲಿರಬೇಕು. ಆದ್ರೆ ಮೊಬೈಲ್ ಬಳಸೋದ್ರಿಂದ ನಮ್ಗೆ ರಸ್ತೆ ಮೇಲೆ ಗಮನ ಕೊಡೋಕಾಗಲ್ಲ, ಅಪಘಾತಗಳು ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ವಾಹನ ಚಲಾಯಿಸುವಾಗ ಕರೆಯಲ್ಲಿರುವುದು, ಮೆಸೇಜ್ ಮಾಡುವುದು ಇದ್ಯಾವುದನ್ನ ಮಾಡಬಾರದು. ಮನುಷ್ಯ ಎಷ್ಟೇ ವಿದ್ಯಾವಂತನಾಗಿದ್ರೂ ರಸ್ತೆಯ ನಿಯಮಗಳ ವಿಷಯದಲ್ಲಿ ಮೂರ್ಖತನ ತೋರುವುದು ಸಾಮಾನ್ಯವಾಗಿದೆ. ಸೊ ಟ್ರಾಫಿಕ್ ರೂಲ್ಸ್ ಗಳನ್ನ ನಮ್ಗಿರುವ ಹೊರೆ ಅಂತ ಭಾವಿಸದೆ ನಮ್ಮ ಪಾಲಿಗಿರುವ ರಕ್ಷಾ ಕವಚ ಅನ್ಕೊಂಡ್ರೆ ಅಪಘಾತಗಳ ಸಂಖ್ಯೆಯೂ ಕಡಿಮೆ ಆಗುತ್ತೆ, ಪ್ರಾಮಾಣಿಕರ ಜೀವವೂ ಉಳಿಯುತ್ತೆ. ಇವತ್ತಿನ ಈ ಮಾಹಿತಿ ಜೊತೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ.
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ ಸೂರ್ಯಘರ್
1: ಕೇಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
4: ಉಜಿರೆ SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ AI ತಂತ್ರಜ್ಞಾನ ಯುಗದಲ್ಲಿ ಗಣಿತದ ಭವಿಷ್ಯ, ಒಂದು ಸಂವಾದ ಕಾರ್ಯಕ್ರಮ ನಡೆಸಿಕೊಡುವವರು SGM ಇಂಜಿನಿಯರಿಂಗ್ ಕಾಲೇಜಿನ ಗಣಿತ ವಿಭಾಗದ ಮುಖ್ಯಸ್ಥೆಯಾಗಿರುವ ಡಾಕ್ಟರ್ ವಿದ್ಯಾ ಕೆ ಮತ್ತು ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶೋಭಾ PJ ಅವರು.
5: ಪ್ರಿಯ ಶ್ರೋತೃಗಳೇ, ನಾನು ಡಾಕ್ಟರ್ ಶೋಭಾ PJ, SGMIT ಯ ಗಣಿತ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ 14 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. December 22 ಭಾರತದ ಮಹಾನ್ ಗಣಿತಜ್ಞ ಶ್ರೀನಿವಾಸ ರಾಮಾನುಜಂನವರ ಜನ್ಮದಿನವಾಗಿತ್ತು. ಈ ದಿನವನ್ನು ನಾವು ಹೆಮ್ಮೆಯಿಂದ ರಾಷ್ಟ್ರೀಯ ಗಣಿತ ದಿನವಾಗಿ ನಮ್ಮ SGMIT ಯಲ್ಲಿ ಆಚರಿಸಿದ್ದೇವೆ. ಈ ಸಂದರ್ಭದಲ್ಲಿ ಗಣಿತ ಎಂದರೆ ಕೇವಲ ಸಂಖ್ಯೆಗಳ ಆಟವೇ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಗಣಿತದ ಪಾತ್ರ ಏನು? AI ಬಂದ ಮೇಲೆ ಗಣಿತಜ್ಞರ ಅಗತ್ಯ ಎಷ್ಟರ ಮಟ್ಟಿಗಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲು ಇಂದಿನ ನಮ್ಮ ವಿಶೇಷ ರೇಡಿಯೋ ಸಂಭಾಷಣೆಯಲ್ಲಿ ನಮ್ಮೊಂದಿಗೆ ಇದ್ದಾರೆ ನನ್ನ ಸಹೋದ್ಯೋಗಿ, SGM ಇಂಜಿನಿಯರಿಂಗ್ ಕಾಲೇಜ್ನ ಗಣಿತ ವಿಭಾಗದ ಪ್ರಾಧ್ಯಾಪಕಿ ಹಾಗೂ ಮುಖ್ಯಸ್ಥೆ ಡಾಕ್ಟರ್ ವಿದ್ಯಾ ಕೆ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ.
6: ಧನ್ಯವಾದಗಳು ಮೇಡಮ್. ರಾಮಾನುಜರ ಜನ್ಮದಿನದಂದು ಗಣಿತದ ಭವಿಷ್ಯದ ಬಗ್ಗೆ ಮಾತನಾಡೋದು ನನಗೆ ವಿಶೇಷ ಸಂತೋಷ ಮತ್ತು ಗೌರವ.
5: ಮೇಡಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೇನು? ಇಂದಿನ ವಿದ್ಯಾರ್ಥಿಗಳು AI ಎಲ್ಲವನ್ನೂ ಮಾಡುತ್ತದೆ, ಹಾಗಾದರೆ ಗಣಿತ ಓದಬೇಕೇ ಎಂದು ಕೇಳುತ್ತಾರೆ. ಗಣಿತ ಇನ್ನೂ ಅಗತ್ಯವೇ?
6: AI ಅಂದ್ರೆ ಕೃತಕ ಬುದ್ಧಿಮತ್ತೆ. ಮಾನವನಂತೆ ಕಲಿಯಲು, ವಿಶ್ಲೇಷಿಸಲು, ನಿರ್ಧಾರ ಕೈಗೊಳ್ಳಲು ಯಂತ್ರಗಳಿಗೆ ಅಂದ್ರೆ ಕಂಪ್ಯೂಟರ್ಗಳಿಗೆ ಸಾಮರ್ಥ್ಯ ನೀಡುವ ತಂತ್ರಜ್ಞಾನ. ಇನ್ನು AI ಬಂದ ಮೇಲೆ ಗಣಿತ ಓದಬೇಕೇ ಅನ್ನೋದು ಇದೊಂದು ಬಹಳ ಸಾಮಾನ್ಯ ಆದರೆ ಮಹತ್ವದ ಪ್ರಶ್ನೆ. ಈ ಪ್ರಶ್ನೆ ಕೇವಲ ಅಕಾಡೆಮಿಕ್ ಕುತೂಹಲವೊಂದೇ ಅಲ್ಲ, ಇದು ಭವಿಷ್ಯದ ಶಿಕ್ಷಣ, ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಇದು ಮಾರ್ಗಸೂಚಿ. ಗಣಿತವನ್ನ ಬಹಳ ಕಾಲದಿಂದ ವಿಜ್ಞಾನಿಗಳ ತಾಯಿ ಅಂದ್ರೆ ಕ್ವೀನ್ ಆಫ್ ಸೈನ್ಸ್ ಅಂತಲೇ ಕರೀತಾರೆ. ಭೌತಶಾಸ್ತ್ರ, ಎಂಜಿನಿಯರಿಂಗ್, ವೈದ್ಯಕೀಯ, ಅರ್ಥಶಾಸ್ತ್ರ, ಕಂಪ್ಯೂಟರ್ ವಿಜ್ಞಾನ ಇವೆಲ್ಲವೂ ಗಣಿತದ ಮೇಲೆ ನಿಂತಿವೆ. ಹಾಗಾಗಿಯೇ ಇಟಲಿಯ ವಿಜ್ಞಾನಿ ಗೆಲಿಲಿಯೋ ಹೇಳಿರೋದು ಗಣಿತ ಪ್ರಕೃತಿಯ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವ ಭಾಷೆ ಅಂತ. ಗಣಿತ ಇಲ್ಲದೆ ವೈಜ್ಞಾನಿಕ ನಿಯಮಗಳನ್ನು ಮಾದರಿಗೊಳಿಸಲು ಸಾಧ್ಯವೇ ಇಲ್ಲ. ಗಣಿತ ಕೇವಲ ಲೆಕ್ಕಾಚಾರ ಅಲ್ಲ, ಅದೊಂದು ತಾರ್ಕಿಕ ಚಿಂತನೆಯ ಶಿಸ್ತುಬದ್ಧ ಅಳವಡಿಕೆ.
5: ಹಾಗಾದರೆ ಮೇಡಮ್, ಎಐ ಯಾವುದು ಮಾಯಾಜಾಲ, ಅಂದರೆ ಮ್ಯಾಜಿಕ್ ಬಾಕ್ಸಾ?
6: ಇಲ್ಲ ಇಲ್ಲ, ಎಐ ಮಾಯಾಜಾಲವಂತೂ ಖಂಡಿತ ಅಲ್ಲ. ಅದು ಗಣಿತದ ಶಿಸ್ತಿನ ಅನ್ವಯ. ಯಂತ್ರಗಳು ಸ್ವತಃ ಯೋಚಿಸೋದಿಲ್ಲ, ಅವು ಗಣಿತೀಯ ನಿಯಮಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಎಐ ಸಂಪೂರ್ಣವಾಗಿ ಗಣಿತದ ವಿವಿಧ ಶಾಖೆಗಳ ಮೇಲೆ ಅವಲಂಬಿತ. ರೇಖೀಯ ಬೀಜಗಣಿತ, ಮ್ಯಾಟ್ರಿಕ್ಸ್, ವೆಕ್ಟರ್ಗಳು, ನ್ಯೂರಲ್ ನೆಟ್ವರ್ಕ್ಗಳನ್ನು ಗುರುತಿಸಿ ಅರ್ಥ ಮಾಡಿಕೊಳ್ಳಲಾದರೆ, ಸಂಭಾವ್ಯತೆ ಅನಿಶ್ಚಿತತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರೊಬ್ಯಾಬಿಲಿಟಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ನಿಯಮಗಳು ಸಹಾಯ ಮಾಡುತ್ತವೆ. ಕ್ಯಾಲ್ಕುಲಸ್ ಆಪ್ಟಿಮೈಸೇಷನ್ ಮೂಲಕ ಯಂತ್ರಗಳಿಗೆ ತಪ್ಪುಗಳಿಂದ ಕಲಿಯಲು ಸಹಾಯ ಮಾಡುತ್ತವೆ. ವಿಭಜಿತ ಗಣಿತ ಅಂದರೆ ಡಿಸ್ಕ್ರೀಟ್ ಮ್ಯಾಥಮ್ಯಾಟಿಕ್ಸ್, ಅಲ್ಗಾರಿಥಮ್ ಅಭಿವೃದ್ಧಿ, ಗ್ರಾಫ್ ಥಿಯರಿ, ಕ್ರಿಪ್ಟೋಗ್ರಫಿಯಲ್ಲಿ ಉಪಯೋಗ. ಹೀಗೆ ಎಐ ಪ್ರಗತಿ ಅಂದರೆ ಅದೊಂದು ಗಣಿತದ ಪ್ರಗತಿಯೇ ಸರಿ. ಹೊಸ ಗಣಿತೀಯ ವಿಧಾನಗಳು ಅಭಿವೃದ್ಧಿಯಾದಂತೆ ಎಐ ಕೂಡ ಶಕ್ತಿಶಾಲಿ ಆಗ್ತದೆ. ಆದ್ದರಿಂದ ಗಣಿತ ಸಂಶೋಧನೆಯ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ.
5: ಶ್ರೀನಿವಾಸ್ ರಾಮಾನುಜನರು ಇಂದು ಬದುಕಿದ್ದರೆ ಎಐ ಯುಗದಲ್ಲಿ ಅವರ ಪಾತ್ರ ಹೇಗಿರುತ್ತಿತ್ತೆಂದು ನೀವು ಯೋಚಿಸಿದಿರಾ ಮೇಡಮ್?
6: ಖಂಡಿತ ಯೋಚಿಸ್ತೇನೆ. ರಾಮಾನುಜರ ಸಂಖ್ಯಾ ಸಿದ್ಧಾಂತ ಮತ್ತು ಅನಂತ ಸರಣಿಗಳು, ಮಾಡ್ಯುಲರ್ ಫಂಕ್ಷನ್ಗಳು, ಇಂದು ಕ್ರಿಪ್ಟೋಗ್ರಫಿ, ಡಾಟಾ ಭದ್ರತೆ ಮತ್ತು ಅಲ್ಗಾರಿದಮ್ಗಳಿಗೆ ಅತ್ಯಂತ ಉಪಯುಕ್ತ. ಅವರು ನಮಗೆ ಕಲಿಸಿದ ಪಾಠ, ಆಳವಾದ ಶುದ್ಧ ಗಣಿತ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಶುದ್ಧ ಗಣಿತದ ಮೌಲ್ಯ ಕಾಲದೊಂದಿಗೆ ಇನ್ನಷ್ಟು ಬೆಳೆಯುತ್ತದೆ. ರಾಮಾನುಜರ ಕೆಲಸಗಳು ಅನ್ವಯಿಕತೆಗಿಂತ, ಅಂದರೆ ಎಪ್ಲೈಗಿಂತ ಮೊದಲಿನ ಚಿಂತನೆಯ ಆಳವನ್ನು ತೋರಿಸ್ತವೆ. ಎಐ ಯುಗದಲ್ಲಿ ಅವರ ಅಂತರ್ದೃಷ್ಟಿಯ ಮಹತ್ವ ಮತ್ತಷ್ಟು ಸ್ಪಷ್ಟವಾಗ್ತಾ ಇದೆ.
5: ಈಗ ನಾವು ಡೇಟಾ ಚಾಲಿತ ಸಮಾಜದಲ್ಲಿ ಬದುಕುತ್ತಿದ್ದೇವೆ, ಹಾಗಾದರೆ ಅಲ್ಲಿ ಗಣಿತದ ಪಾತ್ರ ಏನು ಮೇಡಮ್?
6: ಗಣಿತ ಇಲ್ಲದೆ ಡಾಟಾ ಜ್ಞಾನ ಆಗುವುದಿಲ್ಲ. ಡಾಟಾ ಅಂದರೆ ಕಚ್ಚಾ ವಸ್ತು, ಅದನ್ನು ಜ್ಞಾನವನ್ನಾಗಿಸುವುದು ಗಣಿತ. ವೈದ್ಯಕೀಯ ನಿರ್ಣಯ, ಹವಾಮಾನ ಮುನ್ಸೂಚನೆ, ಹಣಕಾಸು ಮಾರುಕಟ್ಟೆ, ಎಲ್ಲೆಡೆ ಗಣಿತೀಯ ಮಾದರಿಗಳೇ ಆಧಾರ, ಹಾಗೂ ಎಲ್ಲವೂ ಗಣಿತೀಯ ಮಾದರಿಗಳ ಫಲ. ಹಾಗಾಗಿ ಡಾಟಾದಲ್ಲಿರುವ ಮಾದರಿಗಳನ್ನು ಗುರುತಿಸಲು ಗಣಿತ ಅನಿವಾರ್ಯ. ಎಐ ವ್ಯವಸ್ಥೆಗಳು ಈ ಮಾದರಿಗಳ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ತವೆ.
5: ಅಂದ್ರೆ ಎಐ ಬಂದ ಮೇಲೆ ಗಣಿತಜ್ಞರ ಕೆಲಸ ಕಳೆದು ಹೋಗುತ್ತದೆಯೇ?
6: ಖಂಡಿತ ಇಲ್ಲ. ಎಐ ವೇಗದ ಲೆಕ್ಕಾಚಾರ ಮಾಡುತ್ತದೆಯೇ ಹೊರತು, ಹೊಸ ಪ್ರಶ್ನೆಗಳನ್ನು ಕೇಳುವುದು, ಹೊಸ ಸೃಜನಶೀಲ ಚಿಂತನೆ, ತಾತ್ವಿಕ ಆಳದ ಸಿದ್ಧಾಂತಗಳನ್ನು ರೂಪಿಸುವುದು, ಇವೆಲ್ಲವೂ ಮಾನವ ಬುದ್ಧಿಶಕ್ತಿಯ ಶಕ್ತಿ. ರಾಮಾನುಜರ ಅಂತರ್ದೃಷ್ಟಿಯನ್ನು ಯಂತ್ರಗಳು ಅನುಕರಿಸಲು ಸಾಧ್ಯವೇ ಇಲ್ಲ. ಎಐ ಸಾಧನವಾದರೆ ಗಣಿತಜ್ಞ ದಾರಿದೀಪ. ಮಾನವ ಬುದ್ಧಿಮತ್ತೆಯ ಪಾತ್ರ ಇನ್ನೂ ಯಂತ್ರಗಳು ಮಾಡಲು ಇದುವರೆಗೂ ಸಾಧ್ಯವಾಗಿಲ್ಲ.
5: ಹಾಗಾದರೆ ಎಐ ಯುಗದಲ್ಲಿ ಗಣಿತ ಶಿಕ್ಷಣ ಹೇಗೆ ಬದಲಾಗುತ್ತಿದೆ?
6: ಇಂದು ದೃಶ್ಯೀಕರಣ ಅಂದರೆ ವಿಶ್ವಲೈಸೇಷನ್, ವೈಯಕ್ತಿಕ ಕಲಿಕೆ, ಎಐ ಆಧಾರಿತ ಟ್ಯೂಟರಿಂಗ್ ವ್ಯವಸ್ಥೆಗಳು ವಿದ್ಯಾರ್ಥಿಗಳಿಗೆ ಗಣಿತವನ್ನು ಭಯ ಅಲ್ಲ, ಕುತೂಹಲದ ವಿಷಯವನ್ನಾಗಿಸ್ತಾ ಇವೆ. ಆದರೆ ಮೂಲಭೂತ ಕಲ್ಪನೆಗಳ ಗಾಢ ಅರಿವು ಅತ್ಯವಶ್ಯಕ. ತಂತ್ರಜ್ಞಾನ ಕಲಿಕೆಯನ್ನು ಸುಲಭಗೊಳಿಸಬಹುದೇ ಹೊರತು ಬದಲಿಸಲಾರದು. ಸಿದ್ಧಾಂತಗಳ ಅರಿವಿಲ್ಲದೆ ಉಪಕರಣಗಳ ಬಳಕೆ ಎಂದೂ ಅಪೂರ್ಣ.
5: ಎಐ ಯುಗದಲ್ಲಿ ಭಾರತದ ಭವಿಷ್ಯವನ್ನು ನೀವು ಹೇಗೆ ನೋಡುತ್ತೀರಿ?
6: ಭಾರತಕ್ಕೆ ಗಣಿತದಲ್ಲಿ ದೀರ್ಘ ಪರಂಪರೆ ಇದೆ. ಆರ್ಯಭಟರಿಂದ ರಾಮಾನುಜಂವರೆಗೆ ಎಐ ಯುಗದಲ್ಲಿ ಭಾರತವು ಮೂಲ ಗಣಿತ ಸಂಶೋಧನೆ ಮತ್ತು ಗಣಿತ ಕಂಪ್ಯೂಟರ್ ವಿಜ್ಞಾನ ಸಂಯೋಜಿತ ಅಧ್ಯಯನದಲ್ಲಿ ಮುಂಚೂಣಿಗೆ ಬರಬಹುದು. ನವೀನ ಅಲ್ಗರಿದಮ್ ಅಭಿವೃದ್ಧಿಯಾಗಿ ಈ ಕ್ಷೇತ್ರಗಳಲ್ಲಿ ಭಾರತ ಜಾಗತಿಕ ನಾಯಕತ್ವ ವಹಿಸಬಹುದು. ಯುವ ಗಣಿತಜ್ಞರಿಗೆ ಇದು ದೊಡ್ಡ ಅವಕಾಶಗಳ ಕಾಲ. ರಾಮಾನುಜನರ ಕನಸಿನ ಭಾರತವಾದ ಗಣಿತದಲ್ಲಿ ವಿಶ್ವಗುರು ಮಾಡುವ ಜವಾಬ್ದಾರಿ ಈಗಿನ ಯುವ ಗಣಿತಜ್ಞರದು.
5: ಹಾಗಾದರೆ ಎಐ ಮತ್ತು ಗಣಿತಕ್ಕೆ ನೈತಿಕತೆಯ ಸಂಬಂಧ ಇದೆಯೇ?
6: ಖಂಡಿತ ಇದೆ. ಎಐ ನಿರ್ಧಾರಗಳು ನ್ಯಾಯಸಮ್ಮತವಾಗಿರಬೇಕಾದ್ರೆ ಅದರ ಹಿಂದೆ ಇರುವ ಗಣಿತೀಯ ಮಾದರಿಗಳು ಪಾರದರ್ಶಕವಾಗಿರಬೇಕು. ಅಲ್ಗಾರಿತಾತ್ಮಕ ಪಕ್ಷಪಾತ ತಪ್ಪಿಸಬೇಕು. ಇದು ಗಣಿತಜ್ಞರ ನೈತಿಕ ಜವಾಬ್ದಾರಿ. ಗಣಿತವಿಲ್ಲದೆ ಎಐ ಇಲ್ಲ. ಎಐ ಯುಗದಲ್ಲಿಯೂ ಗಣಿತ ಜೀವಂತ. ತಪ್ಪಾದ ಮಾದರಿಗಳು ಸಮಾಜದಲ್ಲಿ ಅನ್ಯಾಯಕ್ಕೆ ಕಾರಣವಾಗಬಹುದು. ಇದುವೇ ಗಣಿತಕ್ಕೆ ನೈತಿಕತೆಯೊಂದಿಗೆ ಇರುವ ಸಂಬಂಧ.
5: ಈ ರಾಷ್ಟ್ರೀಯ ಗಣಿತ ದಿನದಂದು ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡಲಿಚ್ಛಿಸುತ್ತೀರಿ ಮೇಡಮ್?
6: ರಾಷ್ಟ್ರೀಯ ಗಣಿತ ದಿನ ಕೇವಲ ಸ್ಮರಣೆ ಅಲ್ಲ, ಅದೊಂದು ಪ್ರೇರಣೆ. ಇದು ಹೊಸ ತಲೆಮಾರಿಗೆ ಗಣಿತದ ಮಹತ್ವವನ್ನು ನೆನಪಿಸುವ ದಿನ. ಗಣಿತ ಒಂದು ವಿಷಯ ಅಲ್ಲ, ಅದು ಚಿಂತನೆಯ ವಿಧಾನ. ಪ್ರತಿಯೊಬ್ಬ ಗಣಿತ ಪ್ರೇಮಿ ರಾಮಾನುಜರಂತೆ ಆಳವಾಗಿ ಯೋಚಿಸುವಂತಾಗಬೇಕು. ಎಐ ಯುಗದಲ್ಲಿಯೂ ಗಣಿತ ಮಾನವತೆಗೆ ದಾರಿ ತೋರಿಸುತ್ತಿದೆ. ಆ ನಿಟ್ಟಿನಲ್ಲಿ ಗಣಿತದ ಮೂಲಕ ಯಾರ್ಯಾರು ಸಂಶೋಧನೆ ಮಾಡುತ್ತಿದ್ದಾರೋ ಅವರುಗಳೆಲ್ಲ ಮಾನವನ ಪ್ರಗತಿಯ ದಿಕ್ಕು ತೋರಿಸುವಂತಾಗಬೇಕು. ಇದು ನನ್ನ ಆಶಯ.
5: ಪ್ರಿಯರೇ, ಇಂದಿನ ಈ ಅರ್ಥಪೂರ್ಣ ಸಂಭಾಷಣೆಯ ಮೂಲಕ ಒಂದು ವಿಷಯವಂತೂ ಸ್ಪಷ್ಟ. ಕೃತಕ ಬುದ್ಧಿಮತ್ತೆಯ ಹೃದಯ ಮಾನವನ ಗಣಿತದ ಬುದ್ಧಿಮತ್ತೆಯ ಮೇಲೆ ಅವಲಂಬಿತವಾದ್ದರಿಂದ ತನ್ನ ಮಹತ್ವವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ, ಬದಲಾಗಿ ಇನ್ನೂ ಹೆಚ್ಚು ಪ್ರಕಾಶಿಸುತ್ತದೆ. ಈ ರಾಷ್ಟ್ರೀಯ ಗಣಿತ ದಿನದಂದು ನಾವು ಕೊಡುವ ಪ್ರಮುಖ ಸಂದೇಶವೇನೆಂದರೆ, ಗಣಿತವನ್ನು ಎಂದೂ ಭಯವಾಗಿ ಅಲ್ಲ, ಬದಲಾಗಿ ಚಿಂತನೆಯ ಸಾಧನವಾಗಿ ಅಳವಡಿಸಿಕೊಳ್ಳೋಣ ಎನ್ನುವ ಆಶಯದೊಂದಿಗೆ ಇಂದಿನ ವಿಶೇಷ ಸಂಭಾಷಣೆಯಲ್ಲಿ ಅಮೂಲ್ಯ ವಿಚಾರಗಳನ್ನು ಹಂಚಿಕೊಂಡ ನನ್ನ ಆತ್ಮೀಯರಾದ ಡಾಕ್ಟರ್ ವಿದ್ಯಾ ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು.
6: ನಿಮಗೂ ಬಹಳ ಧನ್ಯವಾದಗಳು ಮೇಡಮ್.

ಇದುವರೆಗೆ ಎಐ ತಂತ್ರಜ್ಞಾನ ಯುಗದಲ್ಲಿ ಗಣಿತದ ಭವಿಷ್ಯ ಸಂವಾದ ಕಾರ್ಯಕ್ರಮ ಕೇಳಿದಿರಿ. ಪಾಲ್ಗೊಂಡವರು ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜಿನ ಗಣಿತ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ವಿದ್ಯಾ ಕೆ ಮತ್ತು ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶೋಭಾ ಪಿಜೆ ಅವರು.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in. ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿರಾಟ್ ಪದ್ಮನಾಭ್. ಸಿನಿರಾಗ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಈ ವಾರ ನಮ್ಮೆಲ್ಲರಲ್ಲೂ ಒಂದು ಜೋಶ್ ಮೂಡಿದೆ. ಅದಕ್ಕೆ ಕಾರಣ ಏನಂದ್ರೆ, ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಮಹಿಳಾ ಕ್ರಿಕೆಟ್ ತಾರೆಯರು ಗೆದ್ದಿದ್ದಾರೆ. ಇಡೀ ಜಗತ್ತು ಬೆರಗಾಗುವ ಆಟವನ್ನು ಆಡಿ ಹಲವರನ್ನ ಸೆಳೆದಿದ್ದಾರೆ. ಸಿನಿರಾಗ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ಆಟದ ಕುರಿತ ಪ್ರಸ್ತಾಪವೇಕೆ ಅಂತ ನಿಮ್ಮ ಮನದಲ್ಲಿ ಪ್ರಶ್ನೆ ಮೂಡಿರಬಹುದು. ಅದಕ್ಕೆ ಕಾರಣ ಇದೆ. ನಾವು ಕಳೆದ ಸಂಚಿಕೆಯಲ್ಲಿ ಸಂಗೀತ ಸಾಹಿತ್ಯ ಒಂದಾಗಿ ಹೊಸದಾದ ಅರ್ಥಗಳನ್ನು ಹೊಳಸಿ ಜನರನ್ನ ಹೇಗೆ ಪ್ರಭಾವಿಸುತ್ತವೆ ಅನ್ನೋದನ್ನು ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಹಿಂದಿ ಸೇರಿದಂತೆ ಭಾರತದ ಉಳಿದ ಪ್ರಾದೇಶಿಕ ಭಾಷಾ ಸಿನಿಮಾಗಳು ಕನ್ನಡದ ಮೇಲೆ ಹೇಗೆ ಪ್ರಭಾವ ಬೀರಿದವು ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಹಿಂದಿ ಮಾತ್ರ ಅಲ್ಲ, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಬೇರೆ ಬೇರೆ ಸಿನಿಮಾ ರಂಗಗಳು ಕೊಡುಕೊಳ್ಳುವಿಕೆಯ ಸಾಧ್ಯತೆಗಳೊಂದಿಗೆ ಹೆಜ್ಜೆ ಇಟ್ಟು ಜನರನ್ನ ಪ್ರಭಾವಿಸಿವೆ. ಆ ಮುಖಾಂತರ ಸಂಗೀತವನ್ನ, ಸಾಹಿತ್ಯವನ್ನ, ಸಿನಿಮಾವನ್ನ ಕಲಾತ್ಮಕ ವಲಯದ ವಿಶೇಷ ಪ್ರತಿನಿಧಿಗಳನ್ನಾಗಿ ಬಿಂಬಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾವೆ. ಈ ಸಂದರ್ಭದಲ್ಲಿ ಯಾಕೆ ಈ ವರ್ಲ್ಡ್ ಕಪ್ ಸಂಬಂಧಿತ ವಿಷಯವನ್ನು ಪ್ರಸ್ತಾಪ ಮಾಡಿ ನನ್ನ ಚರ್ಚೆಯನ್ನು ಆರಂಭಿಸಿದೆ ಅಂದರೆ, ನೀವು ಗಮನಿಸಿರಬಹುದು ನಮ್ಮ ವುಮೆನ್ ಕ್ರಿಕೆಟ್ ಬಂದಾಗ ಅಷ್ಟಾಗಿ ಬೆಂಬಲ ವ್ಯಾಪಕವಾಗಿ ಸಿಕ್ಕಿರಲಿಲ್ಲ. ಹಂತ ಹಂತವಾಗಿ ನಮ್ಮ ಮಹಿಳಾ ಕ್ರಿಕೆಟ್ ಪ್ರತಿಭೆಗಳು ಅರಳಿಕೊಂಡರು ಭಾರತದಲ್ಲಿ. ಮತ್ತು ನಮ್ಮ ಭಾರತದಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸುವಂಥ ರೀತಿಯಲ್ಲಿ ನಮ್ಮ ಕಲಾತ್ಮಕ ವಲಯ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾ ಬಂದಿದೆ. ವರ್ಲ್ಡ್ ಕಪ್ ಗೆದ್ದ ನಂತರ ಈಗ ಒಂದು ಮಹತ್ವದ ಹಾಡು ಜನಜನಿತ ಆಗಿದೆ, ಟೀಮ್ ಇಂಡಿಯಾ ಅನ್ನುವಂಥ ಒಂದು ಆ್ಯಂಥಮ್ ಸಾಂಗ್. ಅದು ಎಷ್ಟು ಎನರ್ಜೆಟಿಕ್ ಆಗಿದೆ ಅಂತಂದರೆ, ಯಂಗ್ಸ್ಟರ್ಗಳನ್ನು ಕನೆಕ್ಟ್ ಮಾಡುವ ಹಾಗೆ ಅದು ತುಂಬ ಮಹತ್ವದ ಪ್ರಭಾವವನ್ನು ಬೀರ್ತಾ ಇದೆ. ಅದರ ಲಿರಿಕ್ಸ್ ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಅಂದರೆ, ಕೇವಲ ಕ್ರಿಕೆಟ್ ಆಟವನ್ನು ಪ್ರತಿನಿಧಿಸುವವರು ಮಾತ್ರ ಅಲ್ಲದೆ ಕ್ರಿಕೆಟ್ನ ಆಚೆಗಿನ ಜನಸಾಮಾನ್ಯ ಬದುಕಿನ ಜೊತೆಗೆ ಗುರುತಿಸಿಕೊಂಡಂಥ ಇಂಡಿವಿಜುವಲ್ಸನ್ನು ಇನ್ಸ್ಪೈರ್ ಮಾಡುವ ಹಾಗೆ ಸಾಲುಗಳಿವೆ. ಟೀಮ್ ಇಂಡಿಯಾ, ಟೀಮ್ ಇಂಡಿಯಾ, ಕರ್ದೆ ಸಬ್ಕಿ ಹವಾ ಟೈಟ್, ಟೀಮ್ ಇಂಡಿಯಾ ಈಸ್ ಹಿಯರ್ ಟು ಫೈಟ್, ಕೋಯಿನಾ ಲೇಗಾ ಹಮ್ಕೋ ಲೈಟ್, ಅವರ್ ಫ್ಯೂಚರ್ ಈಸ್ ಬ್ರೈಟ್, ಸಾತ್ ಮೇ ಚಲೇಂಗೆ ಸಾತ್ ಮೇ ಉಠೇಂಗೆ, ಹಮ್ ಹೈ ಟೀಮ್ ಇಂಡಿಯಾ ಹಮ್ ಸಾತ್ ಮೇ ಜೀತೆಂಗೆ, ನಾ ಲೇಗಾ ಕೋಯಿ ಪಂಗಾ ರಹೇಗಾ ಊಪರ್ ಹಮಾರ ತಿರಂಗ, ಹಮ್ ಹೈ ಟೀಮ್ ಇಂಡಿಯಾ ಅನ್ನುವ ಸಾಲಿನೊಂದಿಗೆ ಭಾರತದಾದ್ಯಂತ ಒಂದು ಹೊಸ ಅಲೆಯನ್ನು ಸೃಷ್ಟಿಸಿದೆ.

ಭಾರತದ ಎಸ್ಪೆಷಲಿ ಕ್ರಿಕೆಟ್ ಆಟವನ್ನ ದೇಶ ಪ್ರೇಮದ ಸಂಕೇತವನ್ನಾಗಿ ನೋಡುವಂತ ಕ್ರಮಗಳು ಕಳೆದ ಹಲವು ದಶಕಗಳಿಂದ ಗಮನಿಸ್ತಾ ಬಂದಿದ್ದೀವಿ. ಆ ಒಳನೋಟಗಳನ್ನು, ಆಲೋಚನಾ ಕ್ರಮಗಳನ್ನು ನಾವು ಇಲ್ಲಿಯವರೆಗೆ ಗಮನಿಸ್ತಾ ಬಂದಿದ್ದೀವಿ. ಹಾಗಾಗಿ ಈ ವಾರ ವಿಶೇಷತೆ ಏನಂತಂದರೆ, ನಮ್ಮ ಮಹಿಳಾ ಕ್ರಿಕೆಟ್ ಟೀಮ್ ವಿಶ್ವಕಪ್ ಗೆದ್ದುಕೊಂಡು ಒಂದು ಹೊಸ ಉತ್ಸಾಹವನ್ನು, ಒಂದು ಹೊಸ ಹುಮ್ಮಸ್ಸನ್ನು ಭಾರತದಾದ್ಯಂತ ಮೂಡಿಸಿದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆ ಕ್ರೀಡೆಯ ಜೊತೆಗೇ ಒಂದು ಸಂಗೀತದ ರಿದಮ್ ಕೂಡ ಇದೆ ಅನ್ನುವಂಥದ್ದನ್ನು ನಾವು ಗೊತ್ತು ಮಾಡಿಕೊಳ್ಬೇಕು. ಇದನ್ನು ಅಧಿಕೃತಗೊಳಿಸುವ ರೀತಿಯಲ್ಲಿಯೇ ಭಾರತದ ಸಿನಿಮಾ ಪರಂಪರೆ ಇದೆ. ಭಾರತದ ಸಿನಿಮಾ ಪರಂಪರೆ ವ್ಯಾಪ್ತಿಯಲ್ಲಿ ಬರುವಂಥ ಗೀತ ಸಂಗೀತ ಪರಂಪರೆಯು ಕೂಡ ಅಷ್ಟೇ ಎನ್ರಿಚ್ಡ್ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಹಾಗಾಗಿ ಹಿಂದೆ ಕೂಡ ನಾವು ನೆನಪು ಮಾಡಿಕೊಂಡ ಹಾಗೆ ಚಕ್ ದ ಇಂಡಿಯಾ ಅಂತ ಒಂದು ಸಿನಿಮಾ ಬಂದಾಗ ಸುಖವಿಂದರ್ ಸಿಂಗ್ ಅವರು ಹಾಡಿದಂಥ ಅದೇ ಟೈಟಲ್ ಸಾಂಗ್ ತುಂಬ ಜನಜನಿತವಾಗಿತ್ತು, ತುಂಬ ಜನರನ್ನು ತಲುಪಿಕೊಂಡಿತ್ತು. ಆ ಸಿನಿಮಾದ ಕಥೆಯ ಭಾಗವಾಗಿ ಆ ಹಾಡು ಬಂದಿತ್ತು, ಆದರೆ ಸಿನಿಮಾದ ಹೊರಗೆ ಒಂದು ಹೊಸ ಸಂಚಲನವನ್ನು ಅದು ಮೂಡಿಸಿತ್ತು ಭಾರತದಾದ್ಯಂತ. ಇದನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಒಂದು ಹಾಕಿ ಕ್ರೀಡೆಯ ಪ್ರತಿಭೆಗಳು ಒಂದು ಟೀಮ್ ವರ್ಕ್ನ ಜೊತೆಗೆ ಹೇಗೆ ಜನಮನ್ನ ಗೆಲ್ತಾರೆ ಅನ್ನುವಂಥ ಕಥನವನ್ನು ಒಳಗೊಂಡಂಥ ಕತೆ. ಅಂದರೆ ಆ ಇಡೀ ಸಿನಿಮಾದಲ್ಲಿ ಮುಖ್ಯ ಆಗೋದು ಏನಂತಂದರೆ, ವ್ಯಕ್ತಿಗತ ಮಿತಿಗಳನ್ನು ಮೀರಿ ತಂಡ ಸ್ಫೂರ್ತಿಯೊಂದಿಗೆ ಗುರುತಿಸಿಕೊಂಡಾಗ ಗೆಲುವು ಸರಾಗವಾಗಿ ನಮ್ಮ ಜೊತೆಯಾಗುತ್ತದೆ ಅನ್ನುವಂಥ ತತ್ವವನ್ನು ಚಕ್ ದೇ ಇಂಡಿಯಾ ಸಿನಿಮಾ ಪ್ರತಿಪಾದಿಸಿತ್ತು. ಶಾರುಖ್ ಖಾನ್ ಇತ್ತೀಚೆಗೆ ಅವರು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೂಡ ಅವರು ತಮ್ಮ ನಟನೆಗೆ ಪಡೆದುಕೊಂಡಿದ್ದಾರೆ. ಅವರು ಚಕ್ ದೇ ಇಂಡಿಯಾದ ಲೀಡ್ ರೋಲಲ್ಲಿ ಕೋಚ್ ಪಾತ್ರವನ್ನು ಅಭಿನಯಿಸಿದರು, ಆ ಮುಖಾಂತರ ಗಮನ ಸೆಳೆದಿದ್ದರು. ಅಂದರೆ ಟೀಮ್ನಲ್ಲಿ ಇರುವಂಥ ಕೆಲವು ಇಂಡಿವಿಜುವಲ್ಸು ಸ್ವಾರ್ಥದ ಕಾರಣಕ್ಕಾಗಿ ಟೀಮ್ನ ಶಕ್ತಿಯನ್ನು ಕಳೆಗುಂದಿಸ್ತಾ ಇರುವ ಸಂದರ್ಭದಲ್ಲಿ ಹೇಗೆ ಉಳಿದವರೆಲ್ಲರನ್ನ ಇನ್ಸ್ಪೈರ್ ಮಾಡಿ ಒಂದು ತಂಡವನ್ನು ಮರುರೂಪಿಸಬಹುದು ಅನ್ನುವಂಥ ಪಾಸಿಬಿಲಿಟಿಯನ್ನು ಆ ಸಿನಿಮಾ ಕಾಣಿಸಿತ್ತು. ಆ ಕಥನದ ಭಾಗವಾಗಿ ಚಕ್ ದೇ ಇಂಡಿಯಾ ಹಾಡು ಮೂಡಿ ಬಂದಿತ್ತು, ಅದು ತುಂಬ ಜನರನ್ನು ಸೆಳೆದಿತ್ತು.

ಹಾಗಾಗಿ ಗಲ್ಲಿ ಬಾಯ್ ಸಿನಿಮಾದ 2019 ಬಂದಂತ ಗಲ್ಲಿ ಬಾಯ್ ಸಿನಿಮಾ ಕೂಡ ಇದೇ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದು. ಆ ಸಿನಿಮಾದ ಹಾಡನ್ನು ಅಪ್ನಾ ಟೈಮ್ ಆಯೇಗಾ ಅನ್ನುವಂಥದ್ದು, ಅಂದ್ರೆ ಹಿಪ್ ಹಾಪ್ ರ್ಯಾಪ್ ಬಾಲಿವುಡ್ ಸಾಂಗ್ ನ ಮೆಲೋಡಿಯಸ್ ಟ್ರೆಂಡ್ ಅನ್ನ ಬ್ಲೆಂಡ್ ಮಾಡಿ ಬಂದಂತ ಸಿನಿಮಾ ಹಾಡಿನ ಪ್ರಯೋಗ ಆಗಿತ್ತು ಅದು. ಅಪ್ನಾ ಟೈಮ್ ಆಯೇಗ ರಣವೀರ್ ಸಿಂಗ್ ಅವರು ಅದಕ್ಕೆ ಧ್ವನಿಯಾಗಿದ್ರು, ಅದು ಕೂಡ ತುಂಬಾ ಜನರನ್ನ ಸೆಳೆದಿತ್ತು. ಆಮೇಲೆ ನಮ್ಮ ಭಾರತದ ದೇಶಿ ಆಟದ ಕುರಿತಾಗಿರುವಂತ ದಂಗಲ್ ಸಿನಿಮಾ, ಅಮೀರ್ ಖಾನ್ ಅಭಿನಯದ ಸಿನಿಮಾ ಕೂಡ ಬಹುತೇಕ ಜನರನ್ನ ಸೆಳೆದಿತ್ತು. ಅದರಲ್ಲಿ ದಂಗಲ್ ಟೈಟಲ್ ಸಾಂಗ್ ಕೂಡ ಬಹಳ ವ್ಯಾಪಕವಾಗಿ ಪ್ರಭಾವವನ್ನು ಬೀರಿದ್ದನ್ನು ನಾವು ಗಮನಿಸಬಹುದು. ಅಲ್ಲದೆ ಭಾಗ್ ಮಿಲ್ಕಾ ಭಾಗ್ ಸಿನಿಮಾದ ಟೈಟಲ್ ಸಾಂಗ್ ಕೂಡ ಜನರನ್ನು ಸೆಳೆದಿತ್ತು. ಸೊ ಇದೆಲ್ಲದಕ್ಕಿಂತ ಹಿಂದೆ ಭಾಳ ಮುಖ್ಯವಾಗಿ ನಾವು ನೆನಪು ಮಾಡಿಕೊಳ್ಬಹುದಾದದ್ದು ಅಂದರೆ ಜೈ ಹೋ ಸಾಂಗ್, ಅಂದರೆ ನಮ್ಮ ಕನ್ನಡದ ವಿಜಯ್ ಪ್ರಕಾಶ್ ಭಾರತದಾದ್ಯಂತ ತಮ್ಮದೇ ಆದ ಒಂದು ಕಲಾತ್ಮಕ ಶಕ್ತಿಯನ್ನು ಸಾಬೀತುಪಡಿಸಿದ್ದು ಜೈ ಹೋ ಸಾಂಗ್ನ ಮುಖಾಂತರ. ಆ ಜೈ ಹೋ ಸಾಂಗ್ ಎಷ್ಟು ಭಿನ್ನವಾಗಿತ್ತು ಅಂತಂದರೆ ಅದು ಎ ಆರ್ ರೆಹಮಾನ್ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂಥ ಸಾಂಗ್ ಅದು. ಅದು ಜನಮಾನಸವನ್ನು ಎಷ್ಟು ಸೆಳೆದಿತ್ತು ಅಂತಂದರೆ ವಿಜಯದ ಒಂದು ಮೆಲೋಡಿಯಸ್, ಅಂದರೆ ವಿಕ್ಟರಿಯ ಒಂದು ಮೆಲೋಡಿಯಸ್ ಮೆಟಾಫರ್ ಆಗಿ ಬಹುತೇಕ ಜನರನ್ನ ಸೆಳೆದಿತ್ತು. ಯಾಕೆ ಇಷ್ಟೆಲ್ಲ ನಾವು ಚರ್ಚೆ ಮಾಡಬೇಕು ಅಂತಂದರೆ ನಾನು ಆಗಲೇ ಹೇಳಿದೆ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ಅಂದರೆ ರುಡಾಲಿ ಅಂತ ಒಂದು ಸಿನಿಮಾದ ಹಾಡು ಕನ್ನಡದ ಸಂಗೀತ ನಿರ್ದೇಶಕರಿಗೆ ಪ್ರೇರಣೆಯಾಗುತ್ತೆ. ಭಾರತದ ಯಾವುದೋ ಒಂದು ಮೂಲೆಯಲ್ಲಿ ಬಂದಂಥ ಒಂದು ಸಿನಿಮಾ ಹಾಡು ಇನ್ನೊಂದು ಮೂಲೆಯಲ್ಲಿರುವಂಥ ಕ್ರೀಡಾ ಪ್ರತಿಭೆಗಳು ಸೇರಿದಂತೆ ಬೇರೆ ಬೇರೆ ಸಾಧಕರಿಗೆ ಪ್ರೇರಣೆಯಾಗುತ್ತದೆ. ಇದನ್ನು ಮೌಲ್ಡ್ ಮಾಡುವ ಹಾಗೆ ಕನ್ನಡವೂ ಸೇರಿದಂತೆ ಭಾರತದ ಬೇರೆ ಬೇರೆ ಚಲನಚಿತ್ರ ರಂಗದ ಪ್ರತಿನಿಧಿಗಳು, ನಿರ್ದೇಶಕರು, ಕಥನಕಾರರು, ಸಂಗೀತ ಸಂಯೋಜಕರು, ಗಾಯಕರು ಒಟ್ಟಾಗಿ ಮಹತ್ವಪೂರ್ಣವಾಗಿರುವಂಥ ಕಾಂಟ್ರಿಬ್ಯೂಷನ್ಸನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಈ ಟ್ರೆಂಡನ್ನು ಯಾಕೆ ನೆನಪು ಮಾಡ್ಕೊಳ್ಬೇಕು ಅಂತಂದರೆ ಜನ ಬದುಕಿನ ಒಳಗೆ ಒಂದು ಕ್ರೀಡಾ ಸ್ಫೂರ್ತಿ ಇರ್ತದೆ. ಅಂದರೆ ನಾವು ಆಟಗಳನ್ನು ಆಡುವವರೊಳಗೆ ಮಾತ್ರ ಕ್ರೀಡಾ ಸ್ಫೂರ್ತಿ ಅಲ್ಲ, ಅವರ ಕ್ರೀಡಾ ಸ್ಫೂರ್ತಿಯ ಸಾಧ್ಯತೆಗಳು ಸಾಮಾನ್ಯ ಜನರ ಮೇಲೆ ಹೇಗೆ ಪ್ರಭಾವ ಮೂಡಿಸ್ತವೆ, ಅಂದರೆ ಇನ್ನೇನು ಸೋಲಿನ ಹಂತ ತಲುಪುವ ಕಾಲಕ್ಕೆ ರಿಎಮರ್ಜ್ ಆಗುವಂಥ ಪಾಸಿಬಿಲಿಟಿಯನ್ನು ನಾವು ಆಟಗಳಲ್ಲಿ ನಾವು ನೋಡ್ತೀವಿ.

ಸೊ ಒಂದು ರೋಚಕತೆ ಆಟಕ್ಕೆ ಸಿಗೋದು ಆ ಹಂತದಲ್ಲಿನೇ, ಒಂದು ಟರ್ನಿಂಗ್ ಪಾಯಿಂಟ್ ಸಿಗೋದು ಆ ಹಂತದಲ್ಲಿನೇ. ಆ ಹಂತಗಳನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಸಿನಿಮಾ ಜಗತ್ತು ಕಥೆಯನ್ನು ಕಟ್ಟಿದೆ, ಚಿತ್ರಕಥೆ ಮಾಡಿಕೊಟ್ಟಿದೆ. ಅದರ ಭಾಗವಾಗಿ ತುಂಬ ಮಾಧುರ್ಯಪೂರ್ಣವಾಗಿರುವಂಥ ಸ್ಫೂರ್ತಿದಾಯಕವಾಗಿರುವಂಥ ಹಾಡುಗಳನ್ನು ಕಟ್ಟಿಕೊಟ್ಟಿದೆ ನಮ್ಮ ಸಿನಿಮಾ ಚಿತ್ರರಂಗ. ಹಾಗಾಗಿ ಅದು ಹಿಂದಿ ಸಿನಿಮಾ ಅಂತಲ್ಲ ಅಥವಾ ಮಲಯಾಳಂ ಸಿನಿಮಾ ಅಂತಲ್ಲ, ಯಾವುದೇ ಭಾಷೆಯ ಸಿನಿಮಾದ ಹಾಡುಗಳು ಇನ್ನೊಂದು ಭಾಷಿಕರನ್ನು ಪ್ರಬಲವಾಗಿ ಸೆಳೆದಿರೋದು ಭಾರತೀಯ ಸಿನಿಮಾ ರಂಗದ ನಿಜವಾದ ಕಲಾತ್ಮಕ ಶಕ್ತಿ ಅಂತ ನಾನು ಅದನ್ನು ಗುರುತಿಸ್ತೀನಿ. ವಿಶೇಷವಾಗಿ ಭಾರತೀಯ ಸಿನಿಮಾ ರಂಗದ ಹಾಡುಗಳ ಶಕ್ತಿಯೂ ಕೂಡ ಹೌದು ಅಂತ ನಾನು ಅದನ್ನು ವಿಶ್ಲೇಷಣೆ ಮಾಡ್ತೀನಿ. ನಮ್ಮ ಕನ್ನಡದಲ್ಲಿ ಬಹಳ ಹಿಂದೆನೇ ಟಿ ಎಸ್ ನಾಗವರ್ಣ ಸಿನಿಮಾದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಸಾಂಗ್ ಬಂದಿತ್ತು, ಅದು ಚಿನ್ನಾರಿ ಮುತ್ತ ಸಿನಿಮಾದ್ದು. ಚಿನ್ನಾರಿ ಮುತ್ತ ಸಿನಿಮಾಕ್ಕೆ ಸಿ ಅಶ್ವಥ್ ಅವರು ಸಂಗೀತ ಸಂಯೋಜನೆ ಮಾಡಿದರು, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಲಿರಿಕ್ಸ್ ಬರೆದಿದ್ದರು. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥ ಎರಡು ಮೂರು ಸಾಂಗ್ಗಳಿದ್ವು, ಎಲ್ಲ ಹಾಡುಗಳು ಕೂಡ ಗಮನ ಸೆಳೆದಿದ್ವು. ಅಂದರೆ ಅದರ ಐತಿಹಾಸಿಕ ಹಿನ್ನೆಲೆ ಏನು ಅಂತಂದರೆ, ಒಂದು 10 ವರ್ಷಗಳ ಹಿಂದೆ ಈ ಸಿನಿಮಾ ಬಂದಿದ್ದು 1993, ಒಂದು 12 ವರ್ಷಗಳ ಹಿಂದೆ ಈ ಸಿನಿಮಾ ರಿಲೀಸ್ ಆಗುವ ಕಾಲದ 12 ವರ್ಷಗಳ ಹಿಂದೆ 80ರ ದಶಕದಲ್ಲಿ ಪಿ ಟಿ ಉಷಾ ಅವರು ಜಾಗತಿಕ ಮಟ್ಟದಲ್ಲಿ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಿದ್ದರು. ಕನ್ನಡದಲ್ಲಿ ಈ ಸಿನಿಮಾ ಒಂದು ಹೊಸ ಆಶಾವಾದವನ್ನು, ಅಂದರೆ ಸಾಧಕರಿಗೆ ಒಂದು ಹೊಸ ಆಶಾವಾದವನ್ನು, ಸಾಧಕರಲ್ಲಿ ಒಂದು ಹೊಸ ಆಶಾವಾದವನ್ನು ಮೂಡಿಸಿದಂಥ ಸಿನಿಮಾವಾಗಿ ಗಮನ ಸೆಳೆಯಿತು. ಬಾಲನಟರಾಗಿ ವಿಜಯ ರಾಘವೇಂದ್ರ ಕಾಣಿಸಿಕೊಂಡಿದ್ದರು. ಒಬ್ಬ ಹಳ್ಳಿಯ ಹೈದ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಿಂಚುವಂಥ ಕಥನ ಆಗಿತ್ತು ಅದು. ವಿಜಯ ರಾಘವೇಂದ್ರ ಅವರು ತುಂಬ ಅದ್ಭುತವಾಗಿ ಮನೋಜ್ಞವಾಗಿ ಅಭಿನಯ ನೀಡಿದ್ದರು. ಅವರ ಅಭಿನಯಕ್ಕೆ ಪೂರಕವಾಗಿ ಅಲ್ಲಿ ಬಳಸಿಕೊಳ್ಳಲಾದ ಎಲ್ಲ ಹಾಡುಗಳು ಬಹುತೇಕರನ್ನು ಪ್ರಭಾವಿಸಿದ್ದವು. ಅದರಲ್ಲಿ ಮುಖ್ಯವಾದ ಒಂದು ಸಾಂಗ್ ಯಾವುದು ಅಂದರೆ, ಮಣ್ಣಲ್ಲಿ ಬಿದ್ದವನು, ಮುಗಿಲಲ್ಲಿ ಇದ್ದವನು, ಕತ್ತಲಲ್ಲಿ ಇದ್ದವನು, ಬಂಗಾರ ಗೆದ್ದವನು, ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ಅಂತ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆದ ಪದ್ಯಕ್ಕೆ ಸಿ ಅಶ್ವಥ್ ಅವರು ಅತ್ಯದ್ಭುತವಾದ ರಾಗ ಸಂಯೋಜನೆ ಮಾಡಿದರು.

ಅದು ಎಷ್ಟು ಮಕ್ಕಳನ್ನು, ಅಂದರೆ ತುಂಬ ಮಕ್ಕಳನ್ನು ಒಳಗೊಂಡು ಎಲ್ಲ ವಯೋಮಾನದ ಜನರನ್ನು ಅದು ಗಮನ ಸೆಳೆಯುತ್ತೆ. ಇವತ್ತಿಗೂ ಕೂಡ ಹಾಡುಗಳನ್ನು ಕೇಳಿದರೆ ನಮ್ಮೊಳಗೊಂದು ಇನ್ಸ್ಪೈರಿಂಗ್ ಸ್ಪಾರ್ಕ್ ಮೂಡುತ್ತೆ. ಹಾಗಾಗಿ ಆ ಹಾಡಿನ ಲಯವೂ ಹಾಗಿದೆ, ಆ ಹಾಡಿನ ಧಾಟಿಯೂ ಹಾಗೇ ಇದೆ, ಆ ಹಾಡಿನ ರಿದಮ್ ಕೂಡ ಹಾಗೇ ಇದೆ. ಅಷ್ಟೇ ಮನೋಜ್ಞವಾಗಿ ವೇವಿ ರೇಖಾ ಅವರು ಅದನ್ನು ಹಾಡಿದ್ದಾರೆ. ಸೊ ನನಗೆ ಆ ಹಾಡು ಈ ಕಾರಣಕ್ಕಾಗಿ ಮುಖ್ಯ ಆಗ್ತದೆ ಅಂದರೆ ಆ ಸಿನಿಮಾ ಬಂದ ಕಾಲಘಟ್ಟಕ್ಕೆ ಮಾತ್ರ ಸೀಮಿತ ಆಗದೇ ಈಗಲೂ ಕೂಡ ಅದು ಪ್ರಸ್ತುತ ಅನಿಸೋದು ಅದರೊಳಗಿನ ಕ್ರೀಡಾಸ್ಫೂರ್ತಿಯ ಕಾರಣಕ್ಕಾಗಿ, ಅದರೊಳಗಿನ ಚೈತನ್ಯದಾಯಕ ಫ್ರೇಮ್ವರ್ಕ್ನ ಕಾರಣಕ್ಕಾಗಿ ಅಂತ ನಾನು ಭಾವಿಸ್ತೀನಿ. ವೆಂಕಟೇಶ್ ಮೂರ್ತಿ ಲಿರಿಕ್ಸ್ ಎಷ್ಟು ಪ್ರಬುದ್ಧವಾಗಿದ್ದಾವೆ ಅಂತಂದರೆ ಯಂಗ್ಸ್ಟರ್ಗಳನ್ನು ಮಾತ್ರ ಅಲ್ಲದೇ ಹಿರಿಯರನ್ನು ಕೂಡ ಪ್ರಭಾವಿಸುವ ರೀತಿಯಲ್ಲಿ ಆ ಪದ್ಯ ಮೂಡಿ ಬಂದಿತ್ತು.

ಅದರಲ್ಲೇ ಅದೇ ಸಿನಿಮಾದಲ್ಲೇ ಇನ್ನೊಂದು ಸಾಂಗ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದ ಪದ್ಯ ರೆಕ್ಕೆ ಇದ್ದರೆ ಸಾಕೆ ಅಂದರೆ ಅಂದರೆ ಹತಾಶ ನಾವು ಭಾಳ ಸಲ ಹತಾಶರಾದಾಗ ಹೊರಗಿನಿಂದ ಒಂದು ಸ್ಫೂರ್ತಿ ಬೇಕಾಗ್ತದೆ, ಒಂದು ಪ್ರೇರಣೆ ಬೇಕಾಗ್ತದೆ. ಭಾಳ ಭಾರತೀಯರ ಬದುಕಿನೊಳಗೆ ಹೊರಗಿನಿಂದ ಸ್ಫೂರ್ತಿ ಕೊಡುವಂಥ ಯಾವುದಾದರೂ ನೆಲೆ ಇದ್ದರೆ ಅದು ಸಿನಿಮಾ ಹಾಡು ಮಾತ್ರ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಭಾರತೀಯ ಸಿನಿಮಾದ ಹಾಡುಗಳು, ಕನ್ನಡವೂ ಸೇರಿದಂತೆ ಭಾರತದ ಬೇರೆ ಬೇರೆ ಪ್ರದೇಶದ ಸಿನಿಮಾದ ಹಾಡುಗಳು ಅನೇಕ ಜನರನ್ನು ಪ್ರೇರಣೆ ನೀಡ್ತವೆ. ಅಂದರೆ ಹತಾಶರಾದ ಸಂದರ್ಭದಲ್ಲಿ ಹಾಡು ಕೇಳಿದಾಗ ಮನಸ್ಸು ಹಗುರಾಗುವಂಥ ರೀತಿ. ಆ ಹಾಡಿನ ಪ್ಯಾಟರ್ನ್ ಹೀಗಿದೆ ನೋಡಿ, ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮೇಲೆ ಹಾರೋಕೆ.

ಕಾಲೊಂದಿದ್ದರೆ ಸಾಕೆ, ಚಿಗರೆಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದು ಓಡೋಕೆ ಅಂತ. ಅಂದರೆ ಈ ಪಾಸಿಬಿಲಿಟೀಸನ್ನು ಕಾಣಿಸೋದು, ಅಂದರೆ ರೆಕ್ಕೆ ಇದ್ದರೆ ಇದ್ದ ತಕ್ಷಣವೇ ಹಾರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಮೆಟಾಫರಿಕಲ್ ಇಂಟರ್ಪ್ರಿಟೇಷನ್ ಏನನ್ನು ಹೇಳ್ತದೆ ಅಂತಂದರೆ, ಒಂದು ಕ್ಯಾನ್ವಾಸನ್ನು ಸೃಷ್ಟಿ ಮಾಡಿಕೊಳ್ಬೇಕು ಅಂತ. ಹಾರುವ ಕ್ಯಾನ್ವಾಸ್, ಅದು ಬಾನೆತ್ತರಕ್ಕೆ ಹಾರುವ ಒಂದು ಕ್ಯಾನ್ವಾಸ್ ನಾವೇ ಸೃಷ್ಟಿಸಿಕೊಳ್ಳಬೇಕು. ಸೃಷ್ಟಿಸಿಕೊಳ್ಳೋದಂದರೆ ನನ್ನ ಬೌದ್ಧಿಕ ಆಯಾಮದಲ್ಲಿ ನಾನು ಸೃಷ್ಟಿ ಮಾಡಿಕೊಳ್ಬೇಕು. ಹಾಗಾದಾಗ ಮಾತ್ರ ನಾನು ಕಣ್ಣಿಗೆ ಕಾಣುವ ಬಾನಿನ ಕ್ಯಾನ್ವಾಸನ್ನು ಬಳಸಿಕೊಂಡು ಹಾರೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಮೆಟಫರಿಕಲ್ ಟೆಕ್ಸ್ಟನ್ನು, ಪೊಯಿಟಿಕ್ ಟೆಕ್ಸ್ಟನ್ನು ವೆಂಕಟೇಶ್ ಮೂರ್ತಿ ಕಟ್ಟಿದಾಗ ಅಷ್ಟೇ ಮಧುರವಾಗಿ ಅದನ್ನು ಸಿ ಅಶ್ವಥ್ ಅವರ ಸಂಗೀತ ಪ್ರೆಸೆಂಟ್ ಮಾಡುತ್ತೆ. ನನಗೆ ಹಂಗಾಗಿ ಚಿನ್ನಾರಿ ಮುತ್ತ ಇವತ್ತಿಗೂ ಕೂಡ ಭಾರತದ

ಇದರ ಜೊತೆಗೇನೆ ನಾನು ಹೇಳಬೇಕಾದದ್ದು ಏನಂತಂದ್ರೆ, ಕ್ರೀಡೆಗಳ ಕುರಿತಾದ ಕಥೆಗಳು ಒಂದು ನೆಲೆಯಲ್ಲಿ ಜನರನ್ನ ಪ್ರಭಾವಿಸಿದ್ರೆ, ಸಿನಿಮಾದ ಗೀತೆಗಳೇ ಬದುಕನ್ನ ಒಂದು ಕ್ರೀಡೆಯ ಆವರಣವಾಗಿ ನೋಡುವಂಥ, ಬದುಕನ್ನೇ ಒಂದು ಕ್ರೀಡೆಯ ಸ್ಪರ್ಧಾತ್ಮಕ ಆವರಣವಾಗಿ ನೋಡುವಂಥ ಒಂದು ಒಳನೋಟವನ್ನು ಕಟ್ಟಿಕೊಟ್ಟು ಅಂತ ಅನಿಸುತ್ತೆ. ಭಾರತೀಯ ಸಿನಿಮಾಗಳ ವಿಶೇಷತೆನೇ ಅದು ಅಂತ ಅನಿಸುತ್ತೆ. ಅಂದರೆ ಹಿಂದಿಯಲ್ಲಿ ಬಂದಂಥ ಒಂದು ಹಾಡು ಕನ್ನಡದ್ದೇ ಹಾಡಾಗಿ ಜನ ಮನಸ್ಸಿನ ಭಾಗವಾಗ್ತದೆ, ಆ ಜನಮನಸ್ಸಿನ ಭಾಗವಾಗ್ತಾ ಆಗ್ತಾ ತಲೆಮಾರುಗಳನ್ನು ಪ್ರಭಾವಿಸುತ್ತೆ, ಹಾಗೆ ತಲೆಮಾರುಗಳನ್ನು ಪ್ರಭಾವಿಸ್ತಾ ಸಂಗೀತ ಮತ್ತು ಗೀತೆಯನ್ನು ಅಧಿಕೃತಗೊಳಿಸ್ತಾ ಹೋಗುತ್ತೆ. ಅಂದರೆ ಚಾನಲೈಸ್ ಮಾಡ್ತಾ ಹೋಗುತ್ತೆ, ಅಂದರೆ ಅದು ಎಲ್ಲೂ ನಿಲ್ಲದಿಲ್ಲ, ಕಲೆಯ ಯಾನ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾನು ಈ ಸಂದರ್ಭದಲ್ಲಿ ಪರಿಗಣಿಸೋದು ಏನಂತಂದರೆ, 70, 80, 90 ದಶಕ ಇತ್ತಲ್ಲ, ಅದು ತುಂಬ ಮಹತ್ವಪೂರ್ಣವಾಗಿತ್ತು. ಹಿಂದಿಯಲ್ಲಿ ಬಂದಂಥ ಎಲ್ಲ ಮಹತ್ವದ ಸಿನಿಮಾದ ಗೀತೆಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡುವಂಥ ಒಂದು ಪರಂಪರೆ ಬೆಳೀತು. ಆದರೆ ಅಲ್ಲಿ ಟೊಳ್ಳುಗಳು ಕೂಡ ಬಂದವು, ಆದರೆ ಗಟ್ಟಿ ಕಾಳುಗಳು ಕೂಡ, ಸೃಜನಾತ್ಮಕವಾಗಿರುವಂಥ ಗಟ್ಟಿ ಟೆಕ್ಸ್ಟ್ಗಳು ಕೂಡ ಆ ಸಂದರ್ಭದಲ್ಲಿ ಬಂದವು. ನನಗೆ ಕನ್ನಡದಲ್ಲಿ ರವಿಚಂದ್ರನ್ ಸಿನಿಮಾಕ್ಕೆ ಸಂಗೀತ ಮತ್ತು ಸಾಹಿತ್ಯವನ್ನು ಸಂಯೋಜಿಸಿದಂಥ ಹಂಸಲೇಖ ಈ ಕಾರಣಕ್ಕಾಗಿ ಬಹಳ ಮುಖ್ಯ ಆಗ್ತಾರೆ. ಹಿಂದಿಯಲ್ಲಿ ಆಗ ಮೇರಿ ಜಂಗ್ ಅಂತ ಒಂದು ಸಿನಿಮಾ ಬಂದಿತ್ತು, ಆ ಸಿನಿಮಾದ ಹಾಡುಗಳು ತುಂಬ ಜನಜನಿತವಾಗಿದ್ದವು, ಕಥೆ ಕೂಡ ತುಂಬ ಜನರನ್ನು ಸೆಳೆದಿತ್ತು. ಅಂದರೆ ವ್ಯವಸ್ಥೆಯ ವಿರುದ್ಧ ದನಿ ಎತ್ತುವಂಥ ಒಂದು ಕಥೆ, ಅಂದರೆ ಒಬ್ಬ ಪ್ರಬಲ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಶೋಷಣೆ ಮಾಡುವಂಥದ್ದು, ಹಾಗೆ ಶೋಷಣೆ ಮಾಡಿದಾಗ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ರೆಜೋನೇಟ್ ಆಗುವ, ಶೋಷಿತ ವ್ಯಕ್ತಿ ರೆಜೋನೇಟ್ ಆಗುವಂಥ ಪ್ಯಾಟರ್ನ್ ಆ ಸಿನಿಮಾದಲ್ಲಿ ಬಂದಿತ್ತು. ಅಂದರೆ ಅದು ಎಷ್ಟು ಪ್ರಭಾವಿ ಆಗಿತ್ತು ಅಂತಂದರೆ, ಕಲಾತ್ಮಕವಾಗಿ ಅಂದರೆ ಸಾಹಿತ್ಯ, ಸಂಗೀತ ಮತ್ತು ಚಿತ್ರಕಥೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿ ಅದು ಬಹುತೇಕ ಜನರನ್ನು ಸೆಳೆದಿತ್ತು. ಕನ್ನಡದಲ್ಲಿ ಆ ಸಿನಿಮಾ ಯುದ್ಧಕಾಂಡ ಅಂತ ಹೆಸರಲ್ಲಿ ಬಂತು, ಅದನ್ನು ಲೀಡ್ ಪಾತ್ರದಲ್ಲಿ ರವಿಚಂದ್ರನ್ ಅವರು ಕಾಣಿಸಿಕೊಂಡಿದ್ದರು. ಅದರ ಸಂಗೀತ ಮತ್ತು ಗೀತ ಸಾಹಿತ್ಯ ಹಂಸಲೇಖ ಅವರದಾಗಿತ್ತು. ಹಿಂದಿಯಲ್ಲಿ ಮೇರಿ ಜಂಗ್ನ ಒಂದು ಹಾಡು ತುಂಬ ಫೇಮಸ್ ಆಗಿತ್ತು, ಅದು ಯಾವುದಂದ್ರೆ ಜೀತ ಜಾಯೆಂಗೆ ಹಮ್ ಅಂತ ಒಂದು ಹಾಡು. ಅದನ್ನು ಕನ್ನಡಕ್ಕೆ ತರುವಾಗ ಹಂಸಲೇಖ ಮಾಡಿದ ಒಂದು ವಿಶೇಷ ಪ್ರಯೋಗ ಏನಂದರೆ, ಅದನ್ನು ಕೇಳುವಾಗ ಕನ್ನಡದ್ದೇ ಆಗಬೇಕು ಅಂತ. ನಾವು ಹೀಗಾಗಲೇ ನಾನು ಹೇಳಿದ ಹಾಗೆ ಕನ್ನಡಕ್ಕೆ ಒಂದು ಸಂಗೀತದ ಪರಂಪರೆ ಇದೆ, ದೇಶೀ ಪರಂಪರೆ ಇದೆ, ಜನಪದೀಯ ಸೊಗಡಿದೆ, ಸುಗಮ ಸಾಹಿತ್ಯದ ಒಂದು ಇತಿಹಾಸ ಇದೆ. ಅದರ ಜೊತೆಗೇ ಕನ್ನಡದ ಒಂದು ಚಲನಚಿತ್ರ ಸಂಗೀತ ತನ್ನದೇ ಆದ ಒಂದು ಹೆಗ್ಗುರುತನ್ನು ಮೂಡಿಸೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದೆ. ಇದನ್ನು ದೃಢಪಡಿಸುವ ಹಾಗೆ ಅಂದರೆ ಪರಂಪರೆಯ ವಕ್ತಾರರಾಗಿ ಹಂಸಲೇಖ ಮುಖ್ಯ ಆಗೋದು ಅದೇ ಕಾರಣಕ್ಕಾಗಿ. ಇದು ಈ ಕಲಾತ್ಮಕ ಪರಂಪರೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವರ್ತಮಾನದಲ್ಲಿ ಹಿಂದಿಯ ಯಾವುದೋ ಒಂದು ಪದ್ಯವನ್ನು ಕನ್ನಡಕ್ಕೆ ತರುವಂಥದ್ದು, ಬರೀ ಭಾಷಿಕವಾಗಿ ಮಾತ್ರ ಕನ್ನಡಕ್ಕೆ ತರುವಂಥದ್ದಲ್ಲ, ಅದು ಕನ್ನಡದ್ದೇ ಪದ್ಯ ಅನ್ನಿಸುವ ಹಾಗೆ, ಕನ್ನಡದ್ದೇ ಸಂಗೀತ ಅನ್ನಿಸುವ ಹಾಗೆ ಅದನ್ನು ಮರುರೂಪಗೊಳಿಸುವಂಥ ಕೆಲಸವನ್ನು ಹಂಸಲೇಖ ಮಾಡ್ತಾರೆ. ನನಗದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಜೀತ್ ಜಾಯಿಂಗೆ ಹಮ್ ಅಂತ ಒಂದು ರಾಗದ ಜೊತೆಗಿನ ಒಂದು ಪೊಯೆಟಿಕ್ ಟೆಕ್ಸ್ಟ್ ಬಂದರೆ ಸೋಲೆ ಇಲ್ಲ ಅನ್ನುವಂಥ ಪದ್ಯ ಹಂಸಲೇಖ ಇಲ್ಲಿ ಸೃಷ್ಟಿ ಮಾಡ್ತಾರೆ. ಅಂದರೆ ಜಿ

ಇದು ಪದ್ಯ ಹಿಂದಿಯಲ್ಲಿರುವಂತದ್ದು. ಅದನ್ನು ಕನ್ನಡಕ್ಕೆ ತರುವಾಗ ತುಂಬಾ ಸೂಕ್ಷ್ಮವಾಗಿ ಬಹಳ ಎಚ್ಚರದಲ್ಲಿ ಹಂಸಲೇಖ ಕನ್ನಡದ ಪದ್ಯವನ್ನು ಕಟ್ತಾರೆ. ಕನ್ನಡದ್ದೇ ಭಾವಲೋಕವನ್ನು ಸೆಳೆಯುವ ಹಾಗೆ ಸಂಗೀತದ ಸಂಯೋಜನೆಯನ್ನು ಮಾಡ್ತಾರೆ. ಅವರು ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ.

ಅಲ್ಲಿ ಜೀತ್ ಜಾಯಿಂಗ್ ನೀ ಅಂದ್ರೆ ಯಾರಾದ್ರೂ ಒಬ್ರು ಅಮ್ಮ ಅಪ್ಪ ಅಥವಾ ಮನೆಯ ಇನ್ನೊಬ್ಬರು ಯಾರಾದರೂ ಸದಸ್ಯರು ನಮ್ಮ ಜೊತೆಗಿದ್ದಾಗ ನಾವು ಜಗತ್ತನ್ನು ಗೆದ್ದು ಬಿಡುವಂಥ ಒಂದು ಶಕ್ತಿಯನ್ನು ಪಡಿತೀವಿ ಅನ್ನುವಂಥ ಒಂದು ಪ್ಯಾಟರ್ನನ್ನು ಕಟ್ಟಿಕೊಡುವಂಥ ಪಾಯಿಟಿಕ್ ಮತ್ತು ಮೆಲೋಡಿಯಸ್ ಮ್ಯೂಸಿಕಲ್ ಟೆಕ್ಸ್ಟ್ ಅದು. ಅದು ಕನ್ನಡದಲ್ಲಿ ಬಂದಾಗ ರವಿಚಂದ್ರನ್ ಹಾವಭಾವದ ಮುಖಾಂತರದ ಅನಾವರಣಗೊಳ್ತದೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ ಅಮ್ಮನನ್ನು ಉದ್ದೇಶಿಸಿ ರವಿಚಂದ್ರನ್ ಪಾತ್ರಾಭಿನಯದ ಮುಖಾಂತರ ಹಾಡಲ್ಲಿ ಕಂಗೊಳಿಸ್ತಾರೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅದು ಕನ್ನಡದ್ದೇ ಹಾಡಾಗತ್ತೆ. ಒಂದು ಹಿಂದಿಯಲ್ಲಿ ಬಂದಂಥ ಒಂದು ಸಿನಿಮಾದ ಹಾಡು ಕನ್ನಡದ ಹಾಡಾಗಿ ನಮಗೆ ನಮ್ಮ ಗಮನ ಸೆಳೆದಿದೆ. ಇದನ್ನು ನಾನು ಈ ಹಾಡನ್ನಷ್ಟೇ ಯಾಕೆ ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತಂದರೆ, ಕ್ರೀಡೆಯ ಕುರಿತಾದ ಸಿನಿಮಾಗಳ ಭಾಗವಾಗಿ ಸಾಹಿತ್ಯ ಮತ್ತು ಸಂಗೀತದ ಕಲಾತ್ಮಕ ಶಕ್ತಿ ಸಂಯೋಜಿತಗೊಂಡು ಜನರನ್ನು ಪ್ರಭಾವಿಸುವ ಬಗೆ ಇದೆಯಲ್ಲ, ಅದು ಕೇವಲ ಪ್ರಭಾವ ಅಂತ ಹೇಳೋಕ್ಕಾಗಲ್ಲ. ನನ್ನ ಬದುಕನ್ನು ನಮ್ಮ ಬದುಕನ್ನು ರಿಜೋನೇಟ್ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂಥ ಒಂದು ಕಲಾತ್ಮಕ ಒತ್ತಡವನ್ನು ಅವು ಸೃಷ್ಟಿಸಿದ್ವು ಅಂತ ಅನಿಸುತ್ತೆ. ಎಲ್ಲ ಬಹುತೇಕ ಇಂಥ ಹಂಸಲೇಖ ಅವರ ಈ ಥರದ ಸಾಂಗ್ಗಳು ಸೇರಿದಂತೆ ಬಹುತೇಕ ಕನ್ನಡವೂ ಸೇರಿದಂತೆ ಭಾರತೀಯ ಚಲನಚಿತ್ರರಂಗದ ಬಹುತೇಕ ಸಿನಿಮಾ ಹಾಡಿನ ಪ್ರಯೋಗಗಳಿದಾವಲ್ಲ, ಅವುಗಳು ಬದುಕಿನ ಚೈತನ್ಯವನ್ನು ಹೆಚ್ಚಿಸುವಂಥ ಕ್ರೀಡಾ ಸ್ಫೂರ್ತಿಯೊಂದಿಗಿನ ಮೌಲಿಕ ಕಾಣಿಕೆಗಳು ಅಂತಲೇ ನಾನು ಅವುಗಳನ್ನು ಗುರುತಿಸ್ತೀನಿ. ಹಾಗಾಗಿ ಅದಕ್ಕೆಲ್ಲ ತುಂಬ ಬೇಕಾಗಿರುವಂಥ ಪುರಾವೆಗಳು ಪ್ರತಿ ವರ್ಷದಲ್ಲೂ ಕೂಡ ಸಿಗ್ತವೆ ಅಂತ.

ಬದುಕಿನೊಳಗೆ ಒಂದು ಕ್ರೀಡಾ ಸ್ಫೂರ್ತಿ ಬೇಕು ಅಂತ. ಕ್ರೀಡಾ ಸ್ಫೂರ್ತಿ ಅಂತಂದ್ರೆ ಬರೀ ಆಟಗಾರರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಬದುಕನ್ನೇ ಒಂದು ಆಟದ ಮೈದಾನವನ್ನಾಗಿಸಿಕೊಂಡು ಸೋಲು ಗೆಲುವುಗಳನ್ನು ನಾವು ಹೇಗೆ ಎದುರುಗೊಳ್ಳುತ್ತೇವೆ, ಸೋಲು ಗೆಲುವುಗಳನ್ನು ಎದುರುಗೊಳ್ಳುವಾಗ ನಾವು ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ಶಕ್ತಿಯನ್ನು ಹೇಗೆ ರೆಜೋನೇಟ್ ಮಾಡ್ಕೊಳ್ತಾ ಇರಬೇಕು ಅನ್ನುವಂಥ ತತ್ವವನ್ನು ಭಾರತೀಯ ಸಿನಿಮಾ ರಂಗದ ಚಲನಚಿತ್ರ ಗೀತೆಗಳು ತುಂಬ ಆಪ್ತವಾಗಿ ಮನದಟ್ಟು ಮಾಡಿಕೊಟ್ಟಿವೆ ಅಂತ ಅನಿಸುತ್ತೆ. ಹಾಗಾಗಿನೇ ನನಗೆ ಇನ್ನೊಂದು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದೇನಂತಂದರೆ, ಪ್ರೇಮ ಪ್ರೀತಿ ನನ್ನೊಸಿರು ಅಂತ ಒಂದು ಸಾಂಗ್ ಇದೆ. ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಜೇಸುದಾಸ್ ಹಾಡಿದಂಥ ಹಾಡು. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಪ್ರೇಮ ಪ್ರೀತಿ ಇವೆರಡನ್ನು ನನ್ನ ಬದುಕಿನ ಚಲನೆಯ ಭಾಗವಾಗಿಸಿಕೊಳ್ತಾ ಇರ್ತೀನಿ, ಅದ್ರ ಜೊತೆಗೆ ನಾನು ಬಿಕ್ಕಟ್ಟು ಎದುರಾದಾಗ ತುಂಬ ಸ್ಟ್ರಾಂಗ್ ಆಗ್ತೀನಿ ಅನ್ನುವಂಥ ಸಬ್ಮಿಷನನ್ನು ಕೊಡುವಂಥ ಗೀತೆ ಅದು. ಅದು ಎಷ್ಟು ಚೆನ್ನಾಗಿ ಹಾಡಿದಾರಂತಂದರೆ, ಒಂದು ಎಸ್ ಪಿ ಬಿ ಮತ್ತು ಜೇಸುದಾಸ್ ಅವರ ಅಪರೂಪದ ಜುಗಲ್ಬಂದಿಯಾಗಿ ಕಾಣ್ತದೆ. ಅಂದರೆ ಒಬ್ಬರಿಗೊಬ್ಬರು ಸ್ಪರ್ಧೆಯೊಡ್ಡಿದ ಹಾಗೆ, ಅಂದರೆ ಅವರಿಬ್ಬರ ನಿಜ ಜೀವನದಲ್ಲಿ ಪರಮಾಪ್ತರು ಅವರು. ಎಸ್ ಪಿ ಬಿ ಅವರಂತರೂ ಜೇಸುದಾಸ್ ಅವರ ಆರಾಧಕರು, ಅವರನ್ನು ಪಾದಪೂಜೆ ಮಾಡಿದವರು, ಅಂದರೆ ಜೇಸುದಾಸ್ ಅವರ ಪಾದಪೂಜೆ ಮಾಡಿದವರು ಎಸ್ ಪಿ ಬಿ ಅವರು. ಹಾಗಾಗಿ ಅವರ ನಡುವಿನ ಒಂದು ಬಂಧ ಇತ್ತಲ್ಲ, ಕಲಾತ್ಮಕ ಬಂಧದ ಸೊಗಡು ಈ ಹಾಡಿನ ಮುಖಾಂತರ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಈ ಬಗೆಯ ಅಂದರೆ ಬದುಕಿನ ಚೈತನ್ಯ ಹೆಚ್ಚಿಸುವಂಥ ಕ್ರೀಡಾ ಸ್ಫೂರ್ತಿಯೊಂದಿಗಿನ ಗೀತೆಗಳ ಪರಂಪರೆ ಭಾರತೀಯ ಸಿನಿಮಾ ರಂಗದಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಇನ್ನಷ್ಟು ಸ್ವಾರಸ್ಯಪೂರ್ಣ ವಿವರಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.

ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎ ಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರ್ದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದ್ದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

നിങ്ങളൊക്കെയാണെന്നുള്ളത് റേഡിയോ നിനാദ 90.4 FM ತುಳು ಪ್ರಸಾರಡು ಇತ್ತೆ ಪುತ್ತೂರು ನರಸಿಂಹ ನಾಯ್ಕ ಮೇರು ಪಂಡಿನ ಕೆಲವು ತುಳು ಪದಕ್ಲಿನಿಕ್ ಏನಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in.
1: ನೀವು ಕೇಳ್ತಾ ಇರೋದು ಉಜಿರೆ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
1: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
3: ನಮಸ್ಕಾರ ಬೆಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ರ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಮ್ಮ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
4: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
3: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
4: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ APK ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
3: ಓಹ್, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ, ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
4: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
3: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
4: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
3: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೇಳ್ತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದಕ್ಕೇನಾದ್ರೂ ದಾರಿ ಇದೆಯಾ?
4: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ. ಫೋನ್ ಸೇಫ್.
3: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿಮಾತು?
4: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-factor ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
3: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೇ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
5: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನೆಲ್ ಅಳವಡಿಸೋಣ ಅಂತ. ಹೇಳ್ತಿದ್ಲು ಸರ್ಕಾರ ಸಹಾಯಧನನೂ ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಮಕ್ಕಳ ಚಿಕಿತ್ಸಾ ವಿಭಾಗದ ಮಕ್ಕಳ ತಜ್ಞರಾಗಿರುವ ಡಾಕ್ಟರ್ ಪ್ರತೀತ್ ಪಿ ಅಜಿಲಾ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ.
0: ಮಳೆಗಾಲದಲ್ಲಿ ಈ ಮಕ್ಕಳನ್ನ ಕಾಡುವ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಡಾಕ್ಟರ್ ಪ್ರತೀತ್ ಪಿ ಅಜಿಲಾ ಅವರು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮೊದಲನೇದಾಗಿ ಮಳೆಗಾಲದಲ್ಲಿ ಯಾವ್ಯಾವ ಕಾಯಿಲೆಗಳು ಸಾಮಾನ್ಯವಾಗಿ ಮಕ್ಕಳನ್ನು ಕಾಡ್ತಾ ಇರುತ್ತೆ?
2: ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಈ ಮಳೆಗಾಲದಲ್ಲಿ ಅತಿ ಹೆಚ್ಚು ಈಗ ಕಾಯಿಲೆಗಳು ಬರುವುದು ಅಂತ ಹೇಳಿದರೆ ಅದು ದೊಡ್ಡವರಿಗೆ ಇರ್ಬೋದು ಇಲ್ಲ ಮಕ್ಕಳಿಗೆ ಇರ್ಬೋದು, ಸರ್ವೇ ಸಾಮಾನ್ಯವಾಗಿ ಬರುವಂತಹ ಕಾಯಿಲೆ ಅಂದರೆ

0: ಸುಮಾರು 3 ಜನ ಮಕ್ಕಳ ತಜ್ಞ ವೈದ್ಯರಿದ್ದೇವೆ. ಹಾಗೆ ಬೇರೆ ಬೇರೆ ವಿಭಾಗದಲ್ಲಿ, ಎಲ್ಲ ವಿಭಾಗದಲ್ಲಿಯೂ, ಸರ್ಜರಿ ಇರ್ಬೋದು, ಮೆಡಿಸಿನ್ ಇರ್ಬೋದು, ಹಾಗೆ ಆರ್ಥೋಪೆಡಿಕ್ಸ್ ಇರ್ಬೋದು, ಎಲ್ಲ ವಿಭಾಗದಲ್ಲಿಯೂ ತಜ್ಞ ವೈದ್ಯರನ್ನು ಒಳಗೊಂಡಂತಹ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮದು, SGM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮಕ್ಕಳ ವಿಭಾಗದಲ್ಲಿ ಅಂತ ಹೇಳಿದರೆ ಈಗಾಗಲೇ ನಮ್ಮಲ್ಲಿ NICU ವ್ಯವಸ್ಥೆ ಇದೆ, ಅಂದರೆ ಸಣ್ಣ ಶಿಶುಗೆ ಸಂಬಂಧಪಟ್ಟಂತಹ ನ್ಯೂನೆಟಲ್ ICU, ಅದರ ಜೊತೆಗೆ ಮಕ್ಕಳ ICU ಕೇಂದ್ರ ಇದೆ. ಅಂತೆಯೇ ಜನರಲ್ ವಾರ್ಡ್ ಮತ್ತು ಸ್ಪೆಷಲ್ ವಾರ್ಡ್ ಒಳಗೊಂಡಂತಹ ಮಕ್ಕಳ ವಿಭಾಗ ಇದು. ಸೊ ಈಗ ನೆಕ್ಸ್ಟ್ ನಮ್ಮ ಈ ಕಾಯಿಲೆಗೆ ಸಂಬಂಧಪಟ್ಟಂತೆಯೇ ಮೊದಲನೇದಾಗಿ ಸರ್ವೇ ಸಾಮಾನ್ಯವಾಗಿ ನಾವು ಕಂಡುಬರುವಂತಹ ಒಂದು ಕಾಯಿಲೆ ಅಂತ ಹೇಳಿದರೆ ಡೆಂಗ್ಯೂ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿರುವಂತೆ ಜ್ವರ, ಅದರ ಜೊತೆಗೆ ತಲೆನೋವು, ಹಾಗೆ ಮೈಕೈ ನೋವು, ಹಾಗೆ ಸುಸ್ತು, ಇದು ಅದರ ಸಾಮಾನ್ಯವಾದ ಲಕ್ಷಣಗಳು. ಇದರಲ್ಲಿ ಏನಂತ ಹೇಳಿದರೆ ಯೂಶ್ವಲಿ ಮೊದಲನೇ 1 ಅಥವಾ 2ನೇ ದಿವಸದಲ್ಲಿ ನಮಗೆ ಡೆಂಗ್ಯೂವಿನ ಪಾಸಿಟಿವಿಟಿ ರೇಟ್ ಅಂತ ಏನು ಹೇಳ್ತೇವೆ ಅದು ಕೆಲವೊಂದ್ಸಲ ಬಂದರೂ ಬರಬಹುದು, ಇಲ್ಲ ಬರದೇನೂ ಇರಬಹುದು. ಬಟ್ ಸರ್ವೇ ಸಾಮಾನ್ಯವಾಗಿ ನಾವು ಯೂಶ್ವಲಿ ಏನು ಹೇಳ್ತೇವೆ ಅಂದರೆ 2ರಿಂದ 3ನೇ ದಿವಸದಲ್ಲಿ ಇಂತಹ ಲಕ್ಷಣಗಳು ಕಂಡು ಬಂದಲ್ಲಿ ಅಥವಾ ಇದೇ ಥರ ಲಕ್ಷಣಗಳು ಕಂಟಿನ್ಯೂ ಆದಲ್ಲಿ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾಗ್ತದೆ. ಸೊ ಈ ಥರ ರಕ್ತ ಪರೀಕ್ಷೆ ಮಾಡಿಸ್ಕೊಂಡಾಗ ಮೇನ್ ಆಗಿ ಅಂತ ಹೇಳಿದರೆ ಅದರಲ್ಲಿ ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೇವೆ, 2 ವಿಭಾಗ ಇದೆ. ಸೊ ಇದೆರಡು ಇಫೆಕ್ಟ್ ಆಗ್ತದೆ ಡೆಂಗ್ಯೂ ಈ ಕಾಯಿಲೆಯಿಂದಾಗಿ. ಸೊ ಹೇಗೆ ಈ ಡೆಂಗ್ಯೂ ಹೇಗೆ ಹರಡ್ತದೆ ಅಂತ ಹೇಳಿದರೆ, ನಾವು ಈಗ ಯೂಶ್ವಲಿ ಬೇಸಿಗೆಗಾಲದಿಂದ ಮಳೆಗಾಲ ಸ್ಟಾರ್ಟ್ ಆಗುವ ಟೈಮಲ್ಲಿ ಸೊ ಏನಾಗ್ತದೆ ಹೇಳಿದರೆ, ಈ ನಮ್ಮಲ್ಲಿ ಅಲ್ಲಲ್ಲಿ ಇರುವಂತಹ ಟೈರ್ಗಳಿರ್ಬೋದು, ಇಲ್ಲ ಈ ಪಾತ್ರೆಗಳಿರ್ಬೋದು, ಇಲ್ಲ ಓಪನ್ ಆಗಿ ಬಿಟ್ಟಂತಹ ಈ ಹೂವಿನ ಚಟ್ಟಿಗಳಿರ್ಬೋದು, ಸೊ ಇದರಲ್ಲೆಲ್ಲ ನೀರು ತುಂಬಿಕೊಂಡಾಗ ಅಥವಾ ಅಲ್ಲಿ ನೀರು ಶೇಖರಣೆಯಾಗಿ ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಸೊ ಈ ಥರ ಸೊಳ್ಳೆಗಳು ಉತ್ಪತ್ತಿ ಆದ ನಂತರದಿಂದ ಈ ಸೊಳ್ಳೆಗಳು ಬಂದು ನಮಗೆ ಕಚ್ಚೋದರಿಂದ ಡೆಂಗ್ಯೂವಿನ ಒಂದು ಏನು ಲಕ್ಷಣಗಳು ಕಂಡು ಬರಲಿಕ್ಕೆ ಶುರುವಾಗ್ತದೆ. ಯೂಶ್ವಲಿ ಈ ಸೊಳ್ಳೆ ಕಚ್ಚಿದ 1-3 ದಿವಸ ಅಂದರೆ ಅದರ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಏನು ಹೇಳ್ತೇವೆ ಸುಮಾರು 2-3 ದಿವಸ ಇರ್ತದೆ. ಅದಕ್ಕೋಸ್ಕರ ನಾವು ಫಸ್ಟ್ ಒಂದಿಗೆ ಜ್ವರ ಬಂದ ತಕ್ಷಣ ಎಲ್ಲ ಜ್ವರವು ಡೆಂಗ್ಯೂ ಆಗಬೇಕು ಅಂತ ಏನೂ ಇಲ್ಲ. ಡೆಂಗ್ಯೂನ ಬಗ್ಗೆ ಇರುವಂತಹ ಅರಿವಿದೆ, ಅದನ್ನು ಇನ್ನಷ್ಟು ಹೆಚ್ಚುಗೊಳಿಸಿ, ಯಾಕಂತ ಹೇಳಿದರೆ ಇದರಿಂದ ಇದು ಡೆಂಗ್ಯೂ ಅಂತ ಏನು ಇದೆಯಲ್ಲ, ಸೊ ಇದು ನಮಗೆ ಟ್ರೀಟ್ ಮಾಡಬಲ್ಲದಂತಹ ಇದು ಕಾಯಿಲೆ ಆಗಿರೋದ್ರಿಂದ ಇದನ್ನು ಕ್ಲಪ್ತ ಸಮಯದಲ್ಲಿ ಅದಕ್ಕೆ ಸೂಕ್ತ ಸಮಯದಲ್ಲಿ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಯಾವುದೇ ತೊಂದರೆಗಳು ಆಗದಂತೆ ನೋಡಿಕೊಳ್ಬೋದು. ಸುಮಾರು ನಾವು ಈಗ ಯೂಶ್ವಲಿ ಹೇಳೋದೇಳಿದ್ರೆ 100 ಮಕ್ಕಳಲ್ಲಿ ಡೆಂಗ್ಯೂ ಬಂದರೆ 80% ಮಕ್ಕಳಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವ ಅವಶ್ಯಕತೆ ಇರೋದಿಲ್ಲ. ಅದೇ ಉಳಿದ 20% ಮಕ್ಕಳಲ್ಲಿ ಕೆಲವರಿಗೆ ಹಾಸ್ಪಿಟಲ್ ಅಡ್ಮಿಷನ್ ಆಗಬೇಕಾಗ್ತದೆ. ಆ 20% ಮಕ್ಕಳಲ್ಲಿ ಸುಮಾರು 4-5% ಮಕ್ಕಳಿಗೆ ಕೆಲವೊಂದ್ಸಲ ತುಂಬ ಸೀರಿಯಸ್ ಆದಂತಹ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತವೆ. ರಕ್ತಸ್ರಾವ ಆಗೋದು, ಮಿದುಳಲ್ಲಿ ರಕ್ತಸ್ರಾವ ಆಗೋದು, ಅಥವಾ ನಮ್ಮ ಶ್ವಾಸಕೋಶದಲ್ಲಿ ಅಥವಾ ಕರುಳಲ್ಲಿ ಎಲ್ಲ ನೀರು ತುಂಬಿಕೊಳ್ಳುವಂಥದ್ದು, ಇಂಥದ್ದೆಲ್ಲ ಲಕ್ಷಣಗಳು ಸುಮಾರು 4-5% ಮಕ್ಕಳಲ್ಲಿ ಕಾಣಲಿಕ್ಕೆ ಸಾಧ್ಯತೆಗಳಿರ್ತವೆ. ಸೊ ಮೇಯ್ನಾಗಿ ಏನಂತ ಹೇಳಿದರೆ ನಮಗೆ ಡೆಂಗ್ಯೂ ಅಂದ ತಕ್ಷಣ ನಾವು ಹೆದರ್ಕೊಳ್ಳದೆ ನಾವು ಅದಕ್ಕೆ ಬೇಕಾದಂತಹ ಸೂಕ್ತವಾದಂತಹ ಟ್ರೀಟ್ಮೆಂಟನ್ನು ತಗೊಂಡಲ್ಲಿ ಈ ಕಾಯಿಲೆಯಿಂದ ನಮಗೆ ಪಾರಾಗ್ಬೋದು ಅಂತ ಹೇಳ್ತಿದೆ
1: ಡಾಕ್ಟ್ರೇ. ಹಾಗೆ ಮಕ್ಕಳನ್ನ ಹೆಚ್ಚು ಕಾಡುವಂಥದ್ದು ನ್ಯೂಮೋನಿಯಾ ಸಮಸ್ಯೆ ಅಂದರೆ ಕಫದ ಸಮಸ್ಯೆ, ಇದರ ಬಗ್ಗೆ ನಮ್ಮ ಕೆಳಗರಿಗೆ ಸ್ವಲ್ಪ ಮಾಹಿತಿ ಕೊಡಿ.
0: ಇದು ಒಂದು ಒಳ್ಳೆಯ ಪ್ರಶ್ನೆ. ಈಗ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನ್ಯೂಮೋನಿಯಾ ಅನ್ನೋದು ಒಂದು ಮಾರಕ ಕಾಯಿಲೆ, ಯಾಕಂತ ಹೇಳಿದರೆ ಇದು ದೊಡ್ಡವರಲ್ಲೇ ಆಗಿರಲಿ ಅಥವಾ ಮಕ್ಕಳಲ್ಲೇ ಆಗಿರಲಿ ಅದಕ್ಕೆ ಸೂಕ್ತ ಸಮಯದಲ್ಲಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಆಗಿಲ್ಲ ಹೇಳಿದರೆ ತುಂಬ ಜೀವಕ್ಕೆ ಹಾನಿ ಮಾಡುವಂತಹ ಅಪಾಯ ಕೂಡ ತಂದುಕೊಡ್ತದೆ. ಸೊ ಮೊದಲನೇದಾಗಿ ಏನಂತ ಹೇಳಿದರೆ ನ್ಯೂಮೋನಿಯಾದಲ್ಲಿ 2 ವಿಧ ಇರ್ತದೆ, ಒಂದು ವೈರಲ್ ನ್ಯೂಮೋನಿಯಾ ಅಂತ ಹೇಳ್ತೇವೆ, ಇನ್ನೊಂದು ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಲಕ್ಷಣಗಳು ಏನಂತ ಹೇಳಿದರೆ ಒಂದು ಜ್ವರ, ಶೀತ, ಕೆಮ್ಮು, ಹಾಗೆ ಕಫದ ಸಮಸ್ಯೆ ಆಗುವಂತಹದ್ದು. ಕೆಲವೊಂದ್ಸಲ ಏನಾಗ್ತದೆ ಅಂತ ಹೇಳಿದ್ರೆ ಈ ಮಕ್ಕಳಲ್ಲಿ ಸುಮಾರು ಈ ಥರ ಜ್ವರ, ಶೀತ, ಕೆಮ್ಮು, ಕಫ ಆದಾಗ ಉಸಿರಾಟದ ತೊಂದರೆ ಬರುವಂಥದ್ದು ಅಥವಾ ತುಂಬ ಫಾಸ್ಟ್ ಬ್ರೀದಿಂಗ್ ಅಂತ ಹೇಳ್ತೇವೆ, ಅಂದರೆ ತುಂಬ ತೀವ್ರವಾಗಿ ಉಸಿರಾಡುವಂತಹದ್ದು ಅಥವಾ ಇಲ್ಲಿ ನಮ್ಮ ಹೊಟ್ಟೆ ಅಲ್ಲಿ ಪಕ್ಕಿ ಒಳಗೆ ಹೋಗೋದು ಅಂತ ಹೇಳ್ತೇವೆ. ಸೊ ಆ ಥರ ಲಕ್ಷಣಗಳೆಲ್ಲ ಕಂಡು ಬರ್ತವೆ. ಸೊ ಮೇಯ್ನಾಗಿ ಏನಂತ ಹೇಳಿದರೆ ಈ ಥರ ಶೀತ, ಕೆಮ್ಮು, ಜ್ವರ ಇದ್ದಾಗ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಕ್ಲಪ್ತ ಸಮಯದಲ್ಲಿ ಆದರೆ ಈ ಫಾಸ್ಟ್ ಬ್ರೀದಿಂಗ್ ಅಂತ ಏನು ಹೇಳ್ತೇವೆ ಅಥವಾ ಉಸಿರಾಟದ ತೊಂದರೆ ಆಗುವುದಕ್ಕೆ ಆ ಸ್ಟೇಜಿಗೆ ಹೋಗಿದ್ದನ್ನು ತಪ್ಪಿಸ್ಬೋದು. ಬಟ್ ಕೆಲವೊಂದ್ಸಲ ಏನಾಗ್ತದೆ ಅಂತ ಹೇಳಿದರೆ ಓವರ್ ದ

0: ಲೈಟ್ ಅಂದ್ರೆ ರಾತ್ರಿ ಬೆಳಗಾಗ ಹೋಗಿ ತರ ಅದು ತುಂಬಾ ಸಿವಿಯರಿಟಿ ಜಾಸ್ತಿ ಆಗಿ ತರ ಸಮಸ್ಯೆಗಳು ಆಗೋದು ಇರ್ತವೆ. ಸೊ ಏನ್ ಮಾಡ್ಬೇಕು ಹೇಳಿದ್ರೆ ಈ ತರ ಆದಾಗ ಫಸ್ಟ್ ಏನೇ ಯಾವುದೇ ಜ್ವರ ಶೀತ ಕೆಮ್ಮು ಇದ್ದಾಗ ಫಸ್ಟ್ಗೆ ನೀವು ಮನೆಯಲ್ಲಿ ಮೆಡಿಸಿನ್ ಮಾಡಿದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಪಿಡಿಯಾಟ್ರಿಷಿಯನ್ಸ್ಗೆ ಕನ್ಸಲ್ಟ್ ಮಾಡಿದ್ರೆ ಉತ್ತಮ. ಅದಲ್ಲದೆ ನಿಮ್ಮ ಹತ್ರದಲ್ಲಿ ಯಾರು ಕನ್ಸಲ್ಟ್ ಮಾಡುವಂತಹ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇರಬಹುದು, ಯಾರಿಗಾದ್ರೂ ಕನ್ಸಲ್ಟ್ ಮಾಡಿ ಇನಿಷಿಯಲಿ ಬೇಕಾದಂತಹ ಅದಕ್ಕೆ ಟ್ರೀಟ್ಮೆಂಟ್ ಅನ್ನು ನೀವು ಸ್ಟಾರ್ಟ್ ಮಾಡಿದ್ರೆ ಮುಂದೆ ಆಗುವಂತಹ ದೊಡ್ಡ ದೊಡ್ಡ ಸಮಸ್ಯೆಯನ್ನ ನಾವು ತಪ್ಪಿಸಬಹುದು. ಸೊ ಇದರಲ್ಲಿ ಇನ್ನೊಂದು ಏನು ಹೇಳಿದ್ರೆ ಈ ನಿಮೋನಿಯಾದಲ್ಲಿ ತುಂಬಾ ಸಿವಿಯರಿಟಿ ಆಗಿ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಅಂದ್ರೆ ಮಗುವಿಗೆ ಹಾಲು ಕುಡಿಲಿಕ್ಕೆ ಕಷ್ಟ ಆಗುವಂತದ್ದು, ಎದೆ ಹಾಲು ಕುಡಿಲಿಕ್ಕೆ ಕಷ್ಟ ಆಗುವಂಥದ್ದು, ಇಲ್ಲ ಕೆಲವೊಂದ್ಸಲ ಈ ಕೈಕಾಲೆಲ್ಲ ನೀಲಿ ಆಗುವಂಥದ್ದು, ಇದೆಲ್ಲ ತುಂಬ ಸಿವಿಯರ್ ನ್ಯೂಮೋನಿಯಾದಲ್ಲಿ ತುಂಬ ಸಿವಿಯರಿಟಿ ಆದಾಗ ಈ ಥರ ಲಕ್ಷಣಗಳು ಕಂಡು ಬರ್ತವೆ. ಸೊ ಮಳೆಗಾಲದಲ್ಲಿ ಮೇನ್ ಆಗಿ ಏನು ಹೇಳಿದರೆ ಈ ಥರ ತುಂಬ ಮಳೆ ಸುರಿಯುತ್ತಿರಬೇಕಾದ್ರೆ ಇಲ್ಲ ಸ್ವಲ್ಪ ಹವಾಮಾನದಲ್ಲಿ ವೈಪರೀತ್ಯ ಆದಾಗ ನಾವು ಇದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಉತ್ತಮ ಸಜೆಷನ್ ಅಂತ ಹೇಳಿದರೆ ನಾವು ಆದಷ್ಟು ಈ ರೋಗ ಬರದಂತೆ ತಡೆದ್ರೆ ಒಳ್ಳೆಯದು. ಅದನ್ನು ಹೇಗೆ ತಡೆಯಬಹುದು ಅಂತ ಹೇಳಿದರೆ ಆದಷ್ಟು ನಾವು ಬೆಚ್ಚಗಿಟ್ಕೊಳ್ಳೋದು, ಇಲ್ಲ ಆದಷ್ಟು ಬಿಸಿನೀರನ್ನು ನಾವು ಕುಡಿಯುವಂಥದ್ದು, ಅಥವಾ ನಮ್ಮ ಸುತ್ತಮುತ್ತಲು ಅಂದರೆ ಮನೆಯ ಸುತ್ತಮುತ್ತಲು ನಾವು ಕ್ಲೀನ್ ಇಟ್ಕೊಳ್ಳುವಂಥದ್ದು. ಅದರ ಜೊತೆಗೇ ರಾತ್ರಿ ಹೊತ್ತಲ್ಲಿ ತುಂಬ ಚಳಿ ಇರುವುದ ಕಾರಣ ಆದಷ್ಟು ನಾವು ಬೆಚ್ಚಗಿಟ್ಕೊಂಡ್ರೆ ಅಥವಾ ಮಳೆಯಲ್ಲಿ ಆದಷ್ಟು ನೆನೆಯೋದನ್ನು ನಾವು ತಪ್ಪಿಸಿದರೆ ಈ ಥರ ಸಮಸ್ಯೆಗಳಿಗೆ ಹೋಗ್ಲಾದಂತೆ ತಡೆಗಟ್ಟಬಹುದು.
1: ಡಾಕ್ಟ್ರೆ, ಹಾಗೆ ನಾವು ಗಮನಿಸುವುದಾದ್ರೆ ಈಗ ಮಳೆಗಾಲ ಹೊರತುಪಡಿಸಿ ಇರ್ತದೆ, ಮತ್ತೆ ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇರುವಂತದ್ದು ಈ ನೆಗಡಿ ಮತ್ತೆ ಶೀತ, ಇದನ್ನ ನಾವು ಹೇಗೆ ನಿಯಂತ್ರಿಸಬಹುದು, ಮನೆಯಲ್ಲಿ ಮಾಡಬಹುದಾ ಅಥವಾ ಅದಕ್ಕೂ ನಾವು ದಿಢೀರಂತ ಡಾಕ್ಟರ್ನ ಕನ್ಸಿಡರ್ ಆಗ್ಬೇಕಾ?
0: ನೋಡಿ, ಇದರಲ್ಲಿ ಈಗ ಶೀತ ನೆಗಡಿ ಅಂತ ಹೇಳಿದ ತಕ್ಷಣ ಏನು ದಿಢೀರಾಗಿ ಡಾಕ್ಟರ್ನೇ ಕನ್ಸಲ್ಟ್ ಮಾಡಬೇಕು ಅಂತಲ್ಲ, ಬಟ್ ಆದರೆ ಇಲ್ಲಿಯಾದರೂ ಅವರಿಗೆ ಕೆಮ್ಮು ಅಥವಾ ಈ ಥರ ತುಂಬ ಮೂಗು ಕಟ್ಟೋದು ಅಥವಾ ಅದರಿಂದಾಗಿ ಏನಾರು ಸಮಸ್ಯೆ ಆದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿದರೆ ಉತ್ತಮ. ಇಲ್ಲದಿದ್ರೆ ನಮಗೆ ಆದಷ್ಟು ಶೀತ ಈಗ ಎಲ್ಲ ಈ ಥರ ನೆಗಡಿ ಶೀತ ಎಲ್ಲ ಆದಾಗ ಮನೆಯಲ್ಲೇ ನಾನು ಆಗಲೇ ಹೇಳಿದಾಗೆ ಆದಷ್ಟು ನಾವು ಬೆಚ್ಚಗಿಟ್ಕೊಂಡು ಅಥವಾ ಬಿಸಿನೀರನ್ನು ಸೇವನೆ ಮಾಡೋದರ ಮೂಲಕ ರೋಗವನ್ನು ಬರದಂತೆ ತಡಿಬಹುದು.
1: ಹೆಚ್ಚಿನ ಮಕ್ಕಳಲ್ಲಿ ನೋಡಿದ ಹಾಗೆ ಡಾಕ್ಟ್ರೆ ವಾಂತಿ ಭೇದಿ ಕೂಡ ಶುರುವಾಗುವಂಥದ್ದು, ಅದು ಯಾವ ಕಾರಣಕ್ಕೆ ಶುರುವಾಗುತ್ತೆ ಮತ್ತು ಅದನ್ನು ಯಾವ ರೀತಿ ನಿಯಂತ್ರಿಸಬಹುದು?
0: ಇದು ಬಹಳ ಉತ್ತಮವಾದ ಪ್ರಶ್ನೆ. ಯಾಕಂತ ಹೇಳಿದರೆ ನಾವು ಇತ್ತೀಚೆಗೆ ತುಂಬ ಇದರಲ್ಲಿ ನ್ಯೂಸಲ್ಲಿ ಇರ್ಬೋದು ಅಥವಾ ಪೇಪರಲ್ಲಿ ಇರ್ಬೋದು ತುಂಬ ನೋಡ್ತೇವೆ ವಾಂತಿ ಭೇದಿ ಅತಿಸಾರ ಅಂತ ಹೇಳುವಂಥದ್ದು. ಮೇನಾಗಿ ಏನಂತ ಹೇಳಿದರೆ ನಮಗೆ ಈ ಬರುವಂಥ ಕಾರಣ ಯಾಕೆ ಹೇಳಿದರೆ ನೀರಿನಿಂದಾಗಿ. ಸೊ ಈ ಟೈಮಲ್ಲಿ ಏನಾಗ್ತದೆ ಹೇಳಿದರೆ ಕೆಲವೊಂದ್ಸಲ ಈ ಬೇಸಿಗೆಗಾಲದಲ್ಲಿ ಕೆಲವೊಂದು ಕಡೆ ನೀರು ಇರೋದಿಲ್ಲ, ಬತ್ತಿ ಹೋಗಿರ್ತದೆ. ಕೆಲವೊಂದ್ಸಲ ಈ ಥರ ನೀರು ಕಲುಷಿತವಾದಂತಹ ನೀರು ಬರೋದ್ರಿಂದ ಅಥವಾ ಈಗ ಫಸ್ಟ್ ಮಳೆ ಬಂದದ್ರಿಂದಾಗಿ ಕಲುಷಿತವಾದಂತಹ ನೀರು ಬರೋದ್ರಿಂದ ಆಗಿರ್ಬೋದು ಅಥವಾ ಅದರ ಸ್ಟೋರೇಜ್ ಸರಿಯಾಗಿ ಇಲ್ಲದೇ ಇರುವಂಥದ್ರಿಂದ ಇರ್ಬೋದು ಅಥವಾ ಕೆಲವೊಂದ್ಸಲ ನಮ್ಮ ಮನೆಯಲ್ಲೇ ಇರ್ಬೋದು. ಈಗ ಏನು ಇದನ್ನು ಯೂಸ್ ಮಾಡ್ತೇವಲ್ಲ ಪ್ಯೂರಿಫೈಯರ್ನ ಯೂಸ್ ಮಾಡ್ತೇವೆ, ಸೊ ಅದರಲ್ಲಿ ಕೂಡ ಹಾಗೆ ತುಂಬ ಟೈಮಿಂದ ಯೂಸ್ ಮಾಡಲಾರ್ದಂತೆ ಇದ್ದ ಪ್ಯೂರಿಫೈಯರ್ನ ಯೂಸ್ ಮಾಡಿದಾಗ, ಸೊ ಈ ಥರ ಎಲ್ಲ ಇದ್ದಾಗ ಅದನ್ನು ಕರೆಕ್ಟಾಗಿ ವಾಶ್ ಮಾಡದೆ ಯೂಸ್ ಮಾಡಿದಾಗ ಈ ಥರ ವಾಂತಿ ಭೇದಿ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಬರೀ ನೀರಿನಿಂದ ಅಂತಲ್ಲ, ಕೆಲವೊಂದ್ಸಲ ಫುಡ್ ಐಟಮ್ಸಿಂದ ಕೂಡ ಬರ್ತವೆ. ಅದು ಯಾವಾಗ ಹೇಳಿದರೆ ತುಂಬ ಈ ಫುಡ್ ಐಟಮ್ಸ್ನ ಆದಷ್ಟು ಹೊರಗಡೆ ಇಟ್ಟು ತಿಂದಾಗ ಅಥವಾ ಅರ್ಧ ಬೆಂದಿದ್ದನ್ನ ಫುಡ್ ಐಟಮ್ಸ್ ಅಂತ ತಿಂದಾಗ ಅಥವಾ ಫ್ರೂಟ್ಸ್ ಎಲ್ಲ ಸ್ವಲ್ಪ ಹೊರಗಡೆ ಇಟ್ಟು ಅದರಲ್ಲಿ ಈ ನೊಣಗಳು ಬಂದು ಕೂತದ್ರಿಂದಾಗಿ, ಸೊ ಇದರಿಂದಾಗಿ ಈ ಥರ ಸಮಸ್ಯೆಗಳು ಬರ್ತವೆ. ಇದು ಕೂಡ ಹಾಗೆ ನಮಗೆ ಈ ನ್ಯೂಮೋನಿಯಾ ಡೆಂಗ್ಯೂ ಅಂತ ಹೇಗೆ ಹೇಳ್ತೇವೆ, ವಾಂತಿ ಭೇದಿ ಕೂಡ ಒಂಥರ ಲೈಫ್ ಥ್ರೆಟನಿಂಗೆ, ಯಾವಾಗ ಬೇಕಾದ್ರೂ ಜೀವಕ್ಕೆ ಹಾನಿ ಮಾಡುವಂತಹ ರೋಗ ಆಗುವ ಸಾಧ್ಯತೆಗಳಿರ್ತವೆ. ಸೊ ಅದಕ್ಕೋಸ್ಕರ ಏನು ಹೇಳ್ತೇವೆ ಅಂತ ಹೇಳಿದರೆ ಯೂಶಲಿ ಒಂದು ಸಲ ಎರಡು ಸಲ ವಾಂತಿ ಭೇದಿ ಆದಾಗ ಆವಾಗ ನಮಗೆ ಮನೆಯಲ್ಲೇ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಮಾಡಬಹುದು. ಬಟ್ ಏನಂತ ಹೇಳಿದರೆ ನಾವು ಯಾವಾಗ ನಮ್ಮ ಈ ತೊಂದರೆ ಇರುವ ನೀರು ಅಥವಾ ಫುಡ್ ಕನ್ಸಂಪ್ಷನ್ ಮಾಡಿ ಆದ್ಮೇಲಿಂದ ತುಂಬ ಎರಡು ಮೂರು ಸಲ ವಾಂತಿ ಆಗೋದು, ಹೊಟ್ಟೆಯಲ್ಲಿ ಏನು ಕೊಟ್ಟರು ನಿಲ್ತಿಲ್ಲ ಅಥವಾ ಒಂದು ನಾಲ್ಕೈದು ಸಲ ಲೂಸ್ ಮೋಷನ್ ಆಗ್ತಿರೋದು ಈ ಥರ ಎಲ್ಲ ಆದಾಗ ಒಂದು ವೈದ್ಯರನ್ನು ಸಮಾಲೋಚನೆ ಮಾಡಿದರೆ ಉತ್ತಮ. ಯಾಕಂತ ಹೇಳಿದರೆ ನಮ್ಮ ದೇಹದಲ್ಲಿ ಮೇನ್ ಆಗಿರೋದು ನೀರಿನ ಅಂಶ. ಸೊ ಈ ವಾಂತಿ ಭೇದಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನೀರಿನ ಅಂಶವೇ ಕಡಿಮೆ ಆಗುವಂತಹದ್ದು. ಸೊ ಈ ಥರ ನೀರಿನ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಅದರಿಂದಾಗಿ ಎಷ್ಟೋ ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಆಗಿರ್ಬೋದು ಅಥವಾ ಕಿಡ್ನಿ ವೈಫಲ್ಯ ಆಗುವಂಥದ್ದು ಇಂಥದ್ದೆಲ್ಲ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆಗಳು ಇರ್ತವೆ. ಸೊ ನಾವು ಒಂದೇನು ಹೇಳ್ತೇವೆ ಅಂತ ಹೇಳಿದ್ರೆ, ಆದಷ್ಟು ಅದೇ ಆಗಲೇ ಹೇಳಿದಾಗೆ ಅದನ್ನು ತಡೆಗಟ್ಟಿದಷ್ಟು ಉತ್ತಮ. ಒಂದು ವೇಳೆ ಇಂಥದ್ದೇನಾದ್ರೂ ಆಗಬಾರ್ದು ಆಗಿದ್ದು ಹೋದಾಗ ಸೊ ಏನು ಮಾಡ್ಬೋದು ಹೇಳಿದರೆ, ಒಂದು ಸ್ವಲ್ಪ ನಿಮಗೆ ಕೆಲವೊಂದು ಸಮಸ್ಯೆಗಳು ಕಂಡು ಬಂದಾಗ ಈ ಥರ ವಾಂತಿ ಆಗ್ತಾ ಇದೆ ಅಥವಾ ಮೂರು ನಾಲ್ಕು ಸಲ ಭೇದಿ ಆಗ್ತಾ ಇದೆ ಅಂತ ಹೇಳಿದರೆ, ವೈದ್ಯರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಅಂದರೆ ಎಲ್ರಿಗೂ ಗೊತ್ತಿರುವಂತೆ ಜಿಂಕ್ ಮತ್ತು ORS, ಇದು ಎರಡು ಮುಖ್ಯವಾಗಿ ಇದರಲ್ಲಿ ಟ್ರೀಟ್ಮೆಂಟಲ್ಲಿ ಹೆಲ್ಪ್ ಮಾಡುವಂಥದ್ದು. ಜಿಂಕ್ ಹೇಗೆ ಹೇಳಿದರೆ, ಅದರ ಭೇದಿಯ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಈಗ ಸ್ವಲ್ಪ ಸುಸ್ತು ಅನಿಸೋದಿರ್ಬೋದು ಅದಕ್ಕೋಸ್ಕರ ಸ್ವಲ್ಪ ಸಪ್ಲಿಮೆಂಟ್ಸ್ ಕೊಡ್ತದೆ. ORS ಕೂಡ ಹಾಗೆ, ನಮಗೆ ನೀರಿನ ಅಂಶ ಕಡಿಮೆ ಆಗೋದ್ರಿಂದ ಆ ನೀರಿನ ಅಂಶ ಮತ್ತು ಲವಣಾಂಶವನ್ನು ಎರಡನ್ನೂ ಕೂಡ ಕಂಟ್ರೋಲ್ ಮಾಡುವಂಥದ್ದು ORS. ಸೊ ಇದನ್ನು ತಗೊಂಡಾಗ ನಮ್ಮ ವಾಂತಿ ಮತ್ತು ಭೇದಿಯಲ್ಲಿ ಏನು ಲಾಸ್ ಆಗಿರ್ತದೆ ಅದನ್ನು ಇದು ರಿಪ್ಲೇಸ್ ಮಾಡ್ತದೆ. ಸೊ ಆದ ಕಾರಣದಿಂದಾಗಿ ಜಿಂಕ್ ಮತ್ತು ORS-ಅನ್ನು ಕನ್ಸಂಪ್ಷನ್ ಮಾಡಬೇಕಾಗ್ತದೆ. ಇದು ಇಷ್ಟು ವಾಂತಿ ಭೇದಿ ಬಗ್ಗೆ ಇರುವಂತಹ ಕೆಲವು ವಿಚಾರಗಳು.
1: ಮತ್ತು ಈ ಮಳೆಗಾಲದ ಸಮಯದಲ್ಲಿ ಮಕ್ಕಳಿಗೆ ಈಗ ಯಾವ ರೀತಿಯಾದಂಥ ಆಹಾರಗಳನ್ನೆಲ್ಲ ಸಜೆಸ್ಟ್ ಮಾಡ್ತೀರಿ ತಾವು?
0: ನಾನಾಗಲೇ ಹೇಳಿದಾಗೆ ಆದಷ್ಟು ನಮ್ಮ ಮನೆಯ ಆಹಾರಗಳನ್ನು ಮನೆಯ ಪದಾರ್ಥಗಳನ್ನೇ ಕೊಟ್ಟಷ್ಟು ಉತ್ತಮ. ಹೊರಗಡೆ ಹೋದಷ್ಟು ನಮಗೆ ಅಲ್ಲಿಯ ನೀರು ಬಳಕೆ ಇರ್ಬೋದು ಅಥವಾ ಅಲ್ಲಿಯ ಫುಡ್ ಕ್ವಾಲಿಟಿ ಬಗ್ಗೆ ನಮಗೆ ಏನು ಐಡಿಯಾ ಇರೋದಿಲ್ಲ. ಸೊ ಆದ ಕಾರಣದಾಗಿ ಆದಷ್ಟು ಈ ಮನೆಯಲ್ಲಿ ನಾವು ಪದಾರ್ಥ ಮಾಡಿದ ಆಹಾರ ಪದಾರ್ಥವನ್ನು ಸೇವಿಸಿದರೆ ಉತ್ತಮ. ಅದರಲ್ಲಿಯೂ ಕೂಡ ನಾವು ಏನು ಕುಕ್ಡ್ ಫುಡ್ ಅಂತ ಏನು ಹೇಳ್ತೇವೆ ಅಂದರೆ ಸಂಪೂರ್ಣವಾಗಿ ಅದನ್ನು ಬೇಯಿಸಿ ತಿಂದಷ್ಟು ಉತ್ತಮ ಅಂತ ಹೇಳ್ತೇನೆ. ಅದರ ಜೊತೆಗೆ ನೀರು ಕೂಡ ಹಾಗೆ ಕುದಿಸಿ ಆರಿಸಿ ಕೂಡ ಆರಿಸಿದ ನೀರನ್ನು ಕೊಟ್ಟರೆ ಉತ್ತಮ. ಯಾಕಂದರೆ ಕೋಲ್ಡ್ ವಾಟರ್ ನಾವು ಕುದಿಸದೆ ಯೂಸ್ ಮಾಡಿದಂಥ ವಾಟರ್ ಅದು ಅದರ ಸೋರ್ಸ್ ನಮಗೆ ಗೊತ್ತಿರೋದಿಲ್ಲ. ಆಗಲೇ ಹೇಳಿದಾಗೆ ಕೆಲವೊಂದ್ಸಾರಿ ಕ್ಲೀನ್ಲಿನೆಸ್ ಸ್ವಲ್ಪ ಕಡಿಮೆ ಆದರೆ ಈ ಥರ ಸಮಸ್ಯೆಗಳು ಬರ್ತವೆ. ಅದಕ್ಕೋಸ್ಕರ ನಾವು ಅದನ್ನು ಕುದಿಸಿ ಆರಿಸಿ ಕುಡಿದ್ರೆ ಉತ್ತಮ. ಅದರ ಜೊತೆಗೇನೆ ಇನ್ನೊಂದೇನು ಹೇಳಿದರೆ, ನಾವು ಆದಷ್ಟು ಬಿಸಿ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಅದು ಕೂಡ ದೇಹಕ್ಕೆ ಉತ್ತಮವಾಗಿರ್ತದೆ. ಇದರ ಜೊತೆಗೆ ನಾನೇನು ಇನ್ನೊಂದೇನು ಹೇಳಲಿಕ್ಕೆ ಬಯಸ್ತೇನೆ ಹೇಳಿದರೆ, ತರಕಾರಿಗಳಿರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು ಇಂಥದನ್ನು ನಾವು ಫ್ರೆಶ್ ಆಗಿ ಕೊಟ್ಟರೆ ಉತ್ತಮ. ಯಾಕಂತ ಹೇಳಿದರೆ ಈಗ ಇತ್ತೀಚಿನ ಮಕ್ಕಳಲ್ಲಿ ತುಂಬ ಮಕ್ಕಳು ನಾವು ನೋಡ್ತೇವೆ ಮಲಬದ್ಧತೆ ಅಂತ ಹೇಳ್ತೇವೆ, ಕಾನ್ಸ್ಟಿಪೇಷನ್ ಅಂತ, ಇದು ಕೂಡ ಒಂದು ಸಮಸ್ಯೆ. ಸೊ ಅದರಿಂದಾಗಿ ಈ ಥರ ಕಾನ್ಸ್ಟಿಪೇಷನ್ಗೆ ಕೂಡ ನಾವು ಈ ಪ್ಯಾಕೆಟ್ ಫುಡ್ ಅಂತ ಏನು ಹೇಳ್ತೇವೆ ಅದನ್ನು ಕನ್ಸ್ಯೂಮ್ ಮಾಡದೆ ಮನೆಯಲ್ಲೇ ತಯಾರಿಸಿದ ಫುಡ್ ಇರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಅಂತ ತರಕಾರಿಗಳಿರ್ಬೋದು, ಇದನ್ನು ಸೇವನೆ ಮಾಡೋದು ಅತ್ಯಂತ ಉತ್ತಮ. ಹಾಗೆ ಅಂತೆಯೇ ನಮಗೆ ಬೇಕಾದಂಥ ಪೌಷ್ಟಿಕ ಆಹಾರಗಳು ಅಂದರೆ ಈ ಮೊಟ್ಟೆ ಮೀನು ಇದೆಲ್ಲ ಪೌಷ್ಟಿಕಾಂಶ ಕೊಡುವಂತಹ ಆಹಾರಗಳು, ಇದನ್ನೆಲ್ಲ ಸೇವಿಸಿದರೆ ಉತ್ತಮ.
1: ಈಗ ಹೆಚ್ಚಾಗಿ ಹೆತ್ತವರು ತುಂಬ ಆತಂಕಕ್ಕೆ ಒಳಗಾಗ್ತಾರೆ ಮಕ್ಕಳಿಗೆ ಹುಷಾರಿಲ್ಲ ಅಂತ ಸಂದರ್ಭದಲ್ಲಿ, ಹೆತ್ತವರಿಗೆ ನೀವು ಏನು ಒಂದು ಸಲಹೆ ಕೊಡ್ತೀರಿ ಈ ಮಕ್ಕಳ ಕೇರಿಂಗ್ ಬಗ್ಗೆ?
0: ಈಗಾಗಲೇ ನಾನು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಹೇಳಿದೆ. ಸೊ ಮೊದಲನೇದಾಗಿ ಡೆಂಗ್ಯೂ ಬಗ್ಗೆ ಹೇಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಹೇಳಿದರೆ, ನಮಗೆ ಬರದಂತೆ ತಡೆಯುವ ವಿಧಾನಗಳು ಅಂತ ಏನು ಹೇಳ್ತೇವಲ್ಲ, ಮನೆಯಲ್ಲಿ ಮಾಸ್ಕಿಟೋ ನೆಟ್ ಯೂಸ್ ಮಾಡೋದಿರ್ಬೋದು ಅಥವಾ ಮಾಸ್ಕಿಟೋ ರೆಪೆಲೆಂಟ್ಸ್ ಅಂತ ಏನು ಸಿಗ್ತವೆ ಅದನ್ನು ಯೂಸ್ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಅದಕ್ಕಿಂತಲೂ ಉತ್ತಮ ಅಂತ ಹೇಳಿದರೆ ನಮ್ಮ ಮನೆಯ ಸುತ್ತಮುತ್ತವನ್ನು ಸ್ವಚ್ಛವಾಗಿರಿಸೋದು ಅಥವಾ ಈ ಟೈರ್ಗಳಿರ್ಬೋದು ಅಥವಾ ಚಟ್ಟಿಗಳಿರ್ಬೋದು ಅದರಲ್ಲಿ ನೀರು ನಿಂತ್ಕೊಳ್ಳದಂತೆ ನೋಡ್ಕೊಳ್ಳುವಂಥದ್ದು ಉತ್ತಮ. ಸೊ ಇದನ್ನೆಲ್ಲ ನಾವು ಈ ಕ್ರಮಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಿದರೆ, ಸೊ ಇದು ಹೆತ್ತವರ ಜವಾಬ್ದಾರಿ ಕೂಡ ಆಗಿರ್ತದೆ. ನಮ್ಮ ಮನೆಯ ಸುತ್ತಮುತ್ತ ನಾವು ಸ್ವಚ್ಛವಾಗಿಟ್ಟರೆ ಗ್ರಾಮ ಸ್ವಚ್ಛವಾಗಿರ್ತದೆ, ಹಾಗೆ ತಾಲೂಕು ಸ್ವಚ್ಛವಾಗಿರ್ತದೆ, ದೇಶ ಸ್ವಚ್ಛವಾಗಿರ್ತದೆ. ಸೊ ಆ ಸ್ಟೆಪ್ ಅಲ್ಲಿಂದಲೇ ಸ್ಟಾರ್ಟ್ ಆಗ್ತದೆ, ನಮ್ಮ ಮನೆಯ ಸುತ್ತಮುತ್ತವನ್ನು ಸ್ವಚ್ಛವಾಗಿ ಇರಿಸುವಂಥದ್ದು. ಸೊ ಇದು ಒಂದು ಸಲಹೆ. ಎರಡನೇ ಸಲಹೆ ಏನಂತ ಹೇಳಿದರೆ, ನಿಮಗೆ ಯಾವುದೇ ತರಹದ ತೊಂದರೆಗಳು ಕಂಡು ಬಂದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥದ್ದು. ಮನೆಯಲ್ಲಿ ನೀವು ಇನಿಷಿಯಲಿ ನೀವು ಏನು ಟ್ರೀಟ್ಮೆಂಟ್ ಮಾಡುವುದು ಸರಿ, ಅದರ ಜೊತೆಗೆ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ಗಳನ್ನ ತಗೊಂಡ್ರೆ ನೀವು ಅದರ ಸಿವಿಯರಿಟಿಯನ್ನು ನಾವು ಆಗಲೇ ಹೇಳಿದಾಗೆ ಅದು ಕೈ ತಪ್ಪಿ ಹೋಗುವ ಅಂತ ಸಮಸ್ಯೆಯನ್ನು ನಾವು ಕೈ ಮೀರಿ ಹೋಗುವ ಟೈಮ್ ಇರ್ತದೆ, ಅದನ್ನು ನಾವು ತಡೆಗಟ್ಟಬಹುದು. ಮೂರನೇದು ಈಗಾಗಲೇ ನಾನು ಹೇಳಿದಾಗೆ ಫುಡ್ ಬಗ್ಗೆ, ಆದಷ್ಟು ನಾವು ಕುದಿಸಿ ಆರಿಸಿದ ನೀರನ್ನು ಕುಡಿಯೋದರ ಜೊತೆಗೆ ಮನೆಯಲ್ಲಿ ತಯಾರಿ ಮಾಡಿದಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದು, ಇದು ಒಂದು ಸಜೆಷನ್ಸ್. ಅಂತೆಯೇ ಈಗ ಮಕ್ಕಳಿಗೆ ಬೇಕಾದಂತಹ ವ್ಯಾಕ್ಸಿನೇಷನ್ಸ್ ಇರ್ಬೋದು, ಇದನ್ನು ನಾವು ಟೈಮ್ ಟೈಮಿಗೆ ಮಾಡುವಂಥದ್ದು ಉತ್ತಮ. ಯಾಕಂದರೆ ಸಣ್ಣ ಮಕ್ಕಳಿಂದಲೇ ನಾವು ವ್ಯಾಕ್ಸಿನೇಷನ್ಸ್ ಎಲ್ಲ ಮಾಡಿದರೆ ಅವಕ್ಕೆ ಬರುವಂತಹ ಈ ನಿಮೋನಿಯಾ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಅದರ ಸಿವಿಯಾರಿಟಿಯನ್ನು ಕಡಿಮೆ ಮಾಡಬಹುದು. ಅದು ಕಂಪ್ಲೀಟಾಗಿ ಹೋಗ್ತದೆ ಅಂತಲ್ಲ, ಬಟ್ ಅದರ ಸಿವಿಯಾರಿಟಿ ಏನಿರ್ತದೆ ಅದನ್ನು ತಡೆಗಟ್ಟಬಹುದು. ಆದ ಕಾರಣದಿಂದಾಗಿ ಈಗ ಸರ್ಕಾರದಿಂದ ಕೂಡ ಅದಕ್ಕೆ ಉತ್ತಮವಾದಂತಹ ಸೌಲಭ್ಯಗಳಿದ್ದಾವೆ. ಅಲ್ಲಿಂದ ಏನೇನು ಸವಲತ್ತುಗಳಿರ್ತವೋ ಅವೆಲ್ಲವನ್ನು ವ್ಯಾಕ್ಸಿನೇಷನ್ಸ್ ಇರ್ಬೋದು ಅಥವಾ ಎಲ್ಲ ಸವಲತ್ತುಗಳನ್ನು ತಗೊಂಡು ವ್ಯಾಕ್ಸಿನೇಷನ್ ಎಲ್ಲ ಕರೆಕ್ಟಾಗಿ ಮಾಡಿಸಿಕೊಂಡು ನೀವು ಮಕ್ಕಳನ್ನು ಈ ರೋಗದಿಂದ ಬರದಂತೆ ತಡೆಗಟ್ಟುವುದು ಒಂದು ಉತ್ತಮವಾದಂತಹ ಸಜೆಷನ್ ಅಂತ ನಾನು ಕೊಡಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಕೊನೆಯದಾಗಿ ಡಾಕ್ಟ್ರೆ, ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಆಸ್ಪತ್ರೆಗಳು ತುಂಬ ದೂರದಲ್ಲಿ ಇರ್ತದೆ, ಸಮಯ ಇಲ್ಲದೆ ಅಂದರೆ ಬೆಳಿಗ್ಗೆ ಶುರು ಆಗ್ಬೋದು, ಮಧ್ಯಾಹ್ನ ಶುರು ಆಗ್ಬೋದು, ಅಥವಾ ರಾತ್ರಿಯೂ ಏನಾದರೂ ಅವರಿಗೆ ಜ್ವರವೋ ಶೀತ ನೆಗಡಿ ಬರ್ಬೋದು. ಈಗ ಡಾಕ್ಟರ್ ಸಲಹೆ ಮೇರೆಗೆ ಕೆಲವೊಂದಿಷ್ಟು ಈಗ ಜ್ವರಕ್ಕೆ ಸಂಬಂಧಿಸಿದಾಗಿ ಶೀತಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಮದ್ದುಗಳನ್ನು ಮನೆಯಲ್ಲಿ ಇಟ್ಕೊಳ್ಬೋದಾ ಡಾಕ್ಟರ್ ಸಲಹೆ ಮೇರೆಗೆ, ಅದರ ಬಗ್ಗೆ ಸ್ವಲ್ಪ ಏನು ಹೇಳ್ತೀರಿ?
0: ಎಮರ್ಜೆನ್ಸಿಗೆ ಅಂತ ನಾವು ಯಾವಾಗಾದರೂ ಇಟ್ಕೊಳ್ಳೋದು ಬೇರೆ ವಿಷಯ, ಬಟ್ ಅದನ್ನೇ ಇಟ್ಕೊಂಡು ನಾವು ಅದರಲ್ಲೇ ಟ್ರೀಟ್ ಮಾಡ್ತಾ ಮನೆಯಲ್ಲೇ ಕೊಡ್ತಾ ಇರೋದು ನಾನು ಇದನ್ನು ಸಜೆಸ್ಟ್ ಮಾಡೋದಿಲ್ಲ. ಯಾಕೆಂದರೆ ನಮಗೆ ನೈಟಲ್ಲಿ ಹೋಗ್ಲಿಕ್ಕೆ ಆಗದಂತಹ ಸಂದರ್ಭದಲ್ಲಿ ತುಂಬ ದೂರ ದೂರದಲ್ಲಿ ಮನೆಯೆಲ್ಲ ಇದ್ದಾಗ ಈ ಥರ ಸಿರಪ್ ಎಲ್ಲ ಕೊಟ್ಟು ಒಮ್ಮೆಗೆ ನಾವು ಟ್ರೀಟ್ ಮಾಡ್ಬೋದು. ಬಟ್ ಅವರಿಗೆ ಈಗ ಬೆಳಗ್ಗೆ ಆಗಿರ್ಬೋದು ಅಥವಾ ಸ್ವಲ್ಪ ಮಳೆ ಸ್ವಲ್ಪ ಬಿಟ್ಟ ಮೇಲೆ ಆಗಿರ್ಬೋದು ಅವರು ಕನ್ಸಲ್ಟ್ ಮಾಡಿದರೆ ಉತ್ತಮ. ಈಗಾಗಲೇ ನಮ್ಮ ಆಸ್ಪತ್ರೆಯಲ್ಲಿ ನಾವು 24/7 ಎಲ್ಲ ಟೈಮಲ್ಲಿ ಕೂಡ ವೈದ್ಯರು ಲಭ್ಯವಿರ್ತೇವೆ. ನಾವು ಯಾವುದೇ ಸಮಯದಲ್ಲಿ ಬಂದರೂ ಕೂಡ OPD ಸಮಯ 9-5 ಇರ್ಬೋದು, ಬಟ್ ಅದ ನಂತರದಿಂದ ಎಮರ್ಜೆನ್ಸಿಯಲ್ಲಿ ನಾವು ಯಾವಾಗಲೂ 24/7 ಅವೈಲೇಬಲ್ ಇರ್ತೇವೆ. ಸೊ ಈ ಥರ ಏನಾದರೂ ಸಮಸ್ಯೆಗಳಿದ್ದಾಗ ಎನಿ ಟೈಮ್ ಕರ್ಕೊಂಡು ಬಂದು ಕನ್ಸಲ್ಟ್ ಮಾಡಬಹುದು.
1: ಕೇಳಿದ್ರೆ ಇಷ್ಟು ಹೊತ್ತು ನಮಗೆ ಈ ಮಳೆಗಾಲದಲ್ಲಿ ಮಕ್ಕಳನ್ನ ಸಹಜವಾಗಿ ಕಾಡುವಂತ ಕಾಯಿಲೆಗಳ ಬಗ್ಗೆ ಬಹಳ ವಿವರವಾಗಿ ನಮಗೆ ಮಾಹಿತಿಯನ್ನು ಕೊಟ್ಟವರು SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮಕ್ಕಳ ವಿಭಾಗದ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಪ್ರತೀತ್ ಪಿ ಅಜಿಲಾ ಅವರು ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಟ್ಟದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್.

0: ಇದು ಎಸ್ಡಿಎಂ ಕಾಲೇಜ್ ಇದು ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 FM ಇದು ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ ಮಣ್ಣಂದ ಕೋರ್ಟ್ ಮುಟ್ಟ ಇವ ವಕೀಲ ವಿನೋದರ ಕುಂಬಾರ ಉಜಿರೆ ಇವರೊಟ್ಟಿ ಮಾತುಕತೆ
1: ಮಣ್ಣದ ಮಾತು ಮಣ್ಣಿಂದ ಕೋರ್ಟ್ ಮುಟ್ಟ ವಿಶೇಷ ಕಾರ್ಯಕ್ರಮ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸಂತೋಷ್ ಪಿ ಕಡಬ. ಪ್ರತಿಯೊಬ್ಬರ ಬದುಕಿಲ್ಲ ಒಂದು ಹಿನ್ನೆಲೆ ಗೆಲ್ತದೆ ಇರ್ತಿತ್ತು. ಆದರೆ ಅದೇ ಹಿನ್ನೆಲೆಯಿಂದ ಬಂದು ತನ್ನ ಕುಲಕಸುಬನ ಮರೆಯದೆ ಇರ್ತರು ಕೆಲವೇ ಜನ. ಇಂದು ನಮ್ಮೊಟ್ಟಿ ನಮ್ಮ ರೇಡಿಯೋ ನೀನಾದ ಸ್ಟುಡಿಯೋಲಿರುವ ಒಬ್ಬರು ವಿಶೇಷ ಅತಿಥಿ. ಕೋರ್ಟಲ್ಲಿ ವಕೀಲರಾಗಿ ಕಪ್ಪು ಕೋಟು ಧರಿಸಿ ವಾದ ಮಾಡ್ತಾರೆ. ಅದೇ ಕೈಯಿಂದ ಮನೆ ಬಂದದ್ದು ಮಣ್ಣದ ಮಡಕೆ ಮಾಡ್ತಾರೆ. ಒಬ್ಬ ವಿದ್ಯೆ ಕಲಿತ ವ್ಯಕ್ತಿಯಾಗಿದ್ದು ನಮ್ಮ ಬಾರಿ ಹಿಂದಿನ ಬಂದಂತ ಒಂದು ಮಡಕೆ ಮಾಡ್ತಂತ ಕುಲಕಸುಬನ ಮುಂದಿನ ಜನಾಂಗ ಈ ತೋರಿಸುತ್ತಲ್ಲದೆ ಅದರ ಉಳಿಸನ್ ಬತ್ತಂತ ನಮ್ಮ ಒಬ್ಬ ಯುವಕ. ಅವರೇ ಇಂದು ನಮ್ಮೊಟ್ಟಿರ್ತಂತ ಯುವ ವಕೀಲರಾಗಿರ್ತ ವಿನೋದರ್ ಕುಂಬಾರ. ನಿಮ್ಮ ಈ ಕಾರ್ಯಕ್ರಮ ಆತ್ಮೀಯ ಹೃದಯಪೂರ್ವಕ ಸ್ವಾಗತ ಮಾಡೋಣ.
2: ಎಲ್ಲರಿಗೆ ನಮಸ್ಕಾರ.
1: ನೀವೊಂದು LLB ಮಾಡಿದ್ದು, ಕಾನೂನು ಕಲ್ತದ್ದು, ವಕೀಲರಾಗಿರ್ಲಿ, ಈ ವಕೀಲ ವೃತ್ತಿ ಮಾಡಿದ್ಲ, ಅದರ ನಡುವೆಲ್ಲ ನೀವೊಂದು ಕುಲಕಸುಬನ ಜೀವಂತವಾಗಿ ಉಳಿಸನ್ ಬತ್ತಂತ ಕೆಲಸ ಮಾಡಿರ್ಲಿ. ಈ ಕೆಲಸದ ನಡುವೆಲ್ಲ ಕುಲಕಸುಬನ ಉಳಿಸಿದಂತ ಆಲೋಚನೆ ನಿಮ್ಗೆ ಹೆಂಗೆ ಬಂದಿತ್ತು ಅಂದ್ರೆ ನನ್ನ ಫಸ್ಟ್ ಕ್ವಶನ್.
2: ಚಂಡಂತಲ ಸ್ವಲ್ಪ ಮಣ್ಣದ ಮಡಿಕೆ ಮಾಡಕ್ಕು, ಒಂದೆರಡೆ ಒಂದು ಕ್ರಿಯೇಟಿವಿಟಿ ಮಾಡಕ್ಕು ಅಂತೇಳಿ ನಮ್ಮ ಆಸೆ ಹಿಂದೆಂತಲ್ಲ. ಆ ಟೈಮ್ ನೀ ಸ್ಟಾರ್ಟಿಂಗ್ ನಾವು ಶುರು ಮಾಡುತ್ತೀವಿ, ಎಲ್ಲರಿಗೊಂದು ಹೇಳ್ತೀವಿ ಎಂತಕ್ಕೆ ನೀನು ಇದು ಮಾಡ್ತೀವಿ, ಬೇತೆಂತ ಅಡಿ ಮಾಡಲ್ಲ ಇಲ್ಲ. ಎಲ್ಲ ನಮ್ಮ ಊರ್ನಿ ಆಲ್ಮೋಸ್ಟ್ ಎಲ್ಲರಲ್ಲ ಬೇತೆ ಬೇತೆ ಕೆಲಸ, ಹೀಗೆ ಸಾರನೇ ಕೆಲಸ ಬೇತೆ ಬೇತೆ ಕೆಲಸ ಹಂಗೆ ಎಲ್ಲರಲ್ಲ ಯೋಚನೆ ಮಾಡಿದ್ದೆ. ಆ ಟೈಮ್ ನೀ ನಾನೆಲ್ಲ ಇಂಥ ಅಡಿ ಒಂದು ಹೊಸತ್ತು ಇಂಥ ಅಡಿ ಮಾಡೋಕು ಚೆನ್ನೆಂತಲ್ಲ ಒಂದು ಹವ್ಯಾಸ ಅಂದೇಳಿ ಇತ್ತು. ಹಾಗೆ ಮಡಕೆ ಚೆನ್ನ ಚೆನ್ನ ಇಂಥ ಅಡಿ ಮಾಡಿ ಯೋಚನೆ ಮನೆಯದರೆಲ್ಲ ಕೆಲವೊಮ್ಮೆ ಹೇಳ್ತಿದ್ರು ಮಾಡು ತೊಂದ್ರೆ ಇಲ್ಲ ಅಂತೇಳಿ, ಹಾಗೆ ಮನೆಯದರೆಲ್ಲ ಒಂದು ಸಪೋರ್ಟ್ ಇತ್ತು. ಹಾಗೆ ಚಂಡ ಚಂಡಗಿಂದ ಹೇಳಿ ಮಾಡಿ ಒಂದೊಂದೇ ಹೊಸತ್ತು ಹೊಸತ್ತು ಕ್ರಿಯೇಟಿವಿಟಿ ಅಂತ ಅಡಿ ಮಾಡಿ ಬೇತೆ ಬೇತೆ ಮಣ್ಣದ ಪಾತ್ರಗಳ ಮಾಡೋಕ್ಕೆ ಶುರು ಮಾಡಿ. ಹಾಗೆ ಕೆಲವರ್ದವ್ರು ಹೇಳ್ತಾರೆ ಇಂಥಕ್ಕೆ ಮಾಡ್ತಿದ್ದಾರ ಬೇತೆ ಅಂತ ಅಡಿ ಹಿಂಗೆ ಮಾಡಿದಲ್ಲ ಇಲ್ಲ. ನಮ್ಮ ಇಂಥರ ಇದುಂಟು ಸಂಸ್ಕಾರ ಆಗಿರು, ನಮ್ಮ ವಿಚಾರ ಏನು, ನಮ್ಮ ಈ ಕುಂಬಾರಿಕೆ ವೃತ್ತಿ ಏನುಂಟು, ಅದೇ ನಾವು ಪ್ರೌಡ್ ಫೀಲ್ ಆಗಿ ನಾವು ಮಾಡಿ ಚೆನ್ನಂತೆಲ್ಲ ಮಾಡಿದ್ದೆ. ಹಾಗೆ ಈಗೆಲ್ಲ ಕಂಟಿನ್ಯೂ ಮಾಡಿಬಿಡ್ದು.
1: ಈ ಕಾನೂನು ಓದಿ LLB ಮಾಡಿದಿರಲಿಲ್ಲ, ನಿಮ್ಮ ಈ ಮಣ್ಣದ ಮಡಕೆ ಮಾಡೋಕ್ಕೆ ನಿಲ್ತದ ಎಂತಕ್ಕೆ ಬಂದಿತ್ತು?
2: ಸಾಮಾನ್ಯ ಎಲ್ಲರಿಗೆಲ್ಲ ಒಂದು ತಡೆ ಕಲ್ತೋಕು ಎಂತ ಅಡಿ ಮಾಡೋಕು ಅಂತೇಳಿ ಒಂದು ಇದಿತ್ತು. ಇದೊಂದು ಕುಂಬಾರಿಕೆ ಅಂತ ಹೇಳ್ತಾ ನನ್ನ ಒಂದು ಹವ್ಯಾಸ. ನಾನು ಅದನ್ನೆಂತ ಅಡಿ ನನ್ನ ಹಿಂದೆ ಪೀಳಿಗೆಯಿಂದ ಬಂದಂತ ಒಂದು ವೃತ್ತಿ. ಅದರ ಯಾರು ಮುಂದುವರಿಸಿಕೊಂಡು ಹೋಗು ಅಂತ ತಡೆ ನಾವೇ ಮುಂದುವರಿಸಿಕೊಂಡು ಹೋಗು. ನಮ್ಮ ಆಚಾರ ಪದ್ಧತಿನ ಯಾರು ಮುಂದುವರಿಸಿಕೊಂಡು ಹೋಗು ಅಂತ ನಾವೇ ಮುಂದುವರಿಸಿಕೊಂಡು ಹೋಗು. ಅಂತ ಆಚಾರ ಪದ್ಧತಿನ ನಾವು ನಮ್ಮ ಜನರೇಷನ್ಗೆ ಸ್ಟಾಪ್ ಹಾಕಕ್ಕೆ ಆಗ ನಿಲ್ಸಕ್ಕೆ ಆಗ ಕಾರಣಕ್ಕೋಸ್ಕರ ಇದರೊಟ್ಟಿಗೆ ನನ್ನ ವೃತ್ತಿ ಧರ್ಮ ವಕೀಲ ವೃತ್ತಿನೆಲ್ಲ ಮಾಡಿಳ್ಳೆ. ಹಂಗೆ ಇದರ ಕುಂಬಾರಿಕೆ ವೃತ್ತಿನೆಲ್ಲ ಮಾಡಿಳ್ಳು, ಈಗೆಲ್ಲ ಮನೇಲಿ ಮಾಡಿಳ್ಳು.
1: ಕುಲಕಸುಬನ ಉಳಿಸಿದಂತ ಆಲೋಚನೆ ನಿಮ್ಮದೊಂದು ಒಳ್ಳೆ ಆಲೋಚನೆ. ಇದರ ನಡೆಸೋಕೊಂದಡೆ ವಕೀಲ ವೃತ್ತಿದ ಒಟ್ಟಿಲ್ಲ, ಈ ಮಡಕೆ ಮಾಡಿದಂತ ವೃತ್ತಿಯನ್ನ ಯಾವ ರೀತಿ ನಡೆಸ ಬರ್ತೀರಿ?
2: ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರ್ತು ಎಂತಕ್ಕೆ ತಡೆ ನಮ್ಮ ವಕೀಲ ವೃತ್ತಿದೊಂದು ಪ್ರೋಸೆಸ್ ಬೇತೆ, ಮಿಕ್ಕ ಈ ಕುಂಬಾರಿಕೆದೊಂದು ಪ್ರೋಸೆಸ್ ಬೇತೆ. ನಾವು ಕುಂಬಾರಿಕೆ ನೀ ಇರೋತ್ತಿಂಗೆ ನಾವು ಹೆಂಗಿರಕುಂದ ತಡೆ ನಮ್ಮ ಫುಲ್ಲು ಮಣ್ಣು ಮೆತ್ತಿರ್ತು ಬಿಕ್ಕ ಮಣ್ಣು ಮಣ್ಣು ಹಿಡಿತಾಗಲಿ ಮಣ್ಣನ್ನ ಹದ ಮಾಡ್ತಾಗಲಿ ಒಂದೊಂದೇ ಹಂತ ಅಂತ ಮಣ್ಣು ಕೆಸರ್ನಿ ಹೆಂಗೆ ಓಡಿಡ್ತು ಹಾಗೆ ಹಾಗೆ ಇರ್ತು. ಇಲ್ಲಿ ನಮ್ಮ ಇನ್ನೊಂದು ಭಾಗಕ್ಕೆ ಬಂತಡೆ ವಕೀಲ ವೃತ್ತಿಗೆ ಬಂತಡೆ ಪ್ರೊಫೆಷನಲ್ ಆಗಿ ಇರ್ತಂತ. ಅದಕ್ಕೆ ಕೋರ್ಟಿಗೆ ಹೋತಿ ಹೆಂಗೆ ಇರಬೇಕು, ನಾವು ಕೆಲವು ಶೂ ಹಾಕೊಂಡು ಶೂ ಪ್ಯಾಂಟ್ ಶರ್ಟ್ ಹಾಗೆ ಕೋಟು ಬ್ಲೇಜರ್ ಹಾಕೊಂಡು ಇದೆಲ್ಲ ಸಾಮಾನ್ಯವಾಗಿ ಇದ್ದೆ. ಎರಡು ವ್ಯತ್ಯಾಸಗಳು ಒಟ್ಟಿಗೆ ತುಂಬಾ ಚಾಲೆಂಜಿಂಗ್ ಆಗಿರುವಂತ ವಿಷಯ. ಹಂಗಾಗಿ ಅದರ ಮುಂದುವರಿಸಿಕೊಂಡು ಹೋಗೊಂಡುಳ್ಳೆ. ಹಂಗೆ ಎಲ್ಲರ ನನ್ನ ಕೆಲವರು ಫ್ರೆಂಡ್ಸ್ಗಳುಳ್ಳರು ಸ್ನೇಹಿತರುಳ್ಳರು ಊರ್ನೇ ಆಗಲಿ ಹೆರಿಗೆಯಿಂದಾಗಲಿ ಎಲ್ಲರೆಲ್ಲ ಸಪೋರ್ಟ್ ಇದ್ದಾಗಿ ನಾನು ತಡೆ ಹಿಂಗೆ ಕೆಲಸ ಮಾಡೋಕ್ಕೆ ಸಾಧ್ಯ. ಮನೆಯಿಂದಲ್ಲ ಆಸೆ, ಮನೆಯಿಂದ ತುಂಬ ಸಪೋರ್ಟ್ ಉಂಟು. ಈಗ ನಾನು ಒಂಥರಡೆ ಒಂದು ಐಟಮ್ ಮಾಡಿ ಬಚ್ಚಂಡೆ ಅದು ಬನೆದ್ದಿ ಬಚ್ಚೆ ತಡೆ ಮಾತ್ರ ಸಾಕಾಗ ಆ ಬನೆದ್ದಿ ಬಚ್ಚೆ ಅಂದ್ರೆ ಅದು ಹದು ಮಾಡಬೇಕು ತಡೆ ಫುಲ್ ಒಣಗಕ್ಕೆ ಆಗ ಫುಲ್ ಒಣಗ ತಡೆ ಅದು ಹಾಳಾವುತ್ತು. ಹಂಗಾಗಿ ಅದರ ಹದ ಮಾಡಿ ಸರಿಯಾಗಿ ಕುಳಿತಾಗೆ ಮಾಡಕ್ಕು ಅಂತ ತಡೆ ಅದು ಮನೆದರ ಅದರ ಸರಿ ಮಾಡಿ ಕೊಟ್ಟಂದಾಗಿ ನಾನು ಬಿಕ್ಕ ಬಂದು ಅದರ ಕೆಲಸ ಮಾಡೋಕ್ಕೆ ಆಗುತ್ತು. ಹಂಗೆ ಎಲ್ಲರ ಸಪೋರ್ಟ್ ಇದ್ದಂದಾಗಿ ಕೆಲಸ ಮಾಡೋಕ್ಕೆ ಆಗುತ್ತು. ಮಿಕ್ಕ ನಾನು ಕಾನೂನುದು ಈಗ ಕಲ್ತು ತಗಲಿಲ್ಲ, ಅದನ್ನೇ ನಾನೀಗ ಕೋರ್ಟಿಗೆ ಹೋಗಿ ನಮ್ಮ ಸೀನಿಯರ್ ಸುಬ್ರಹ್ಮಣ್ಯ ಕುಮಾರ್ ಆಗರ್ತ ನಮ್ಮ ಸೀನಿಯರ್, ಸೊ ಅವರೊಟ್ಟಿಗೆ ನಾನು ಈಗ ಕೆಲಸ ಮಾಡಿಳೆ ಅವ್ರಲ್ಲಾಗೆ ಒಳ್ಳೆ ರೀತಿ ನಾವು ಸಪೋರ್ಟ್ ಮಾಡಿಳರು ಇಂಥ ಅಡಿ ನಾವು ಒಂದು ಕ್ರಿಯೇಟಿವಿಟಿ ಎಂಥ ಅಡಿ ಮಾಡ್ತದೆ ತಡೆ ಅದಕ್ಕೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಕೆಲವು ನಮ್ಮ ಆಫೀಸ್ದ ಕೆಲವು ಫ್ರೆಂಡ್ಸ್ಗಳುಳ್ಳ ಕೊಲೀಗ್ಸ್ಗಳುಳ್ಳರು ಎಲ್ಲರೆಲ್ಲ ನಮಗೆ ಸಪೋರ್ಟ್ ಮಾಡಿಳರು. ಹಾಗಾಗಿ ನನಗೆ ಇಲ್ಲೇ ಕೆಲಸ ಮಾಡೋಕ್ಕೆ ಹುಮ್ಮಸ್ಸು ಬಹುದು. ಹೀಗಾಗಿ ಎರಡೆಲ್ಲ ಬ್ಯಾಲೆನ್ಸ್ ಮಾಡಿ ಕರೆಕ್ಟಾಗಿ ಹೋಗೊಂಡುಂಟು ಜೀವನ, ಹಾಗೆ ಇನ್ನಾಸು ಮಾಡಬೇಕು ಅಂತೇಳಿ ನನ್ನ ಆಶಯ.

0: ನಿಮ್ಮ ಸಣ್ಣದಿರುತ್ತೆ ಅಂದ್ರೆ ನಿಮ್ಮ ಬಾಲ್ಯದ ದಿನೊಳಿ ಈ ಮಡಕ ಮಾಡಿದ ವೃತ್ತಿ ಅಂತ ಹೇಳ್ತದೊಂದು ಹಿಂದಿನ ಸಂಪ್ರದಾಯ ಇದರೊಂದು ಕಲೆನೇ ಬೇತೆ. ಎಲ್ಲ ಜನಗಳ ಹೆಚ್ಚಾಗಿ ಮಡಕೆ ಮಾಡಿದ ವೃತ್ತಿ ಮಾಡಿದ್ದರು. ಆ ಟೈಮಲ್ಲಿ ನಿಮ್ಮ ಮನೆಯಲ್ಲ ಒಂದು ಮಡಕೆ ಮಾಡಿದ ವೃತ್ತಿನ ಮಾಡಿದ್ದರು. ಅಂದ್ರೆ ನೀವು ಆ ಬೆಳೆದ ಟೈಮ್ ನೀವು ಆ ಸಣ್ಣದಿ ರೀತಿ ಹೆಂಗಿದ್ದೀರಿ, ಆ ಟೈಮ್ಲಿ ನಿಮ್ಮ ಈ ಮಡಕೆ ಮಾಡಿದ ವೃತ್ತಿಗೆ ಯಾವ ರೀತಿ ನಿಮ್ಮ ಬಂದದ್ದು?
1: ಈಗ ಕುಂಬಾರಿಕೆ ಅಂತ ಹೇಳ್ತೇವೆ, ಅದೊಂದು ಕಲೆ, ಅದು ಎಲ್ಲರಿಗೆ ಪ್ರತಿಯೊಬ್ಬರಿಗೆಲ್ಲ ಬಾವುತು ಹೇಳಕ್ಕಾತ. ಅದೊಂದು ಕೆಲವೊಂದರಿಗೆ ಬಹುದು, ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಇದ್ದಂಗೆ ಒಬ್ಬರೊಬ್ಬರಿಗೆ ಜಾಸ್ತಿ ಆಗಿ ಆಸೆ. ನಾವು ಚಂಡ ಹಿಡಿಯುತ್ತಿದ್ದಿಲ್ಲ, ಒಂದೊಂದು ಚಂಡನ ಆಗ ಹೇಳಂಗೆ ಚಂಡ ಚಂಡ ಐಟಮ್ ಮಾಡಿಡ್ದು, ಅಂದ್ರೆ ಕೆಲವೊಮ್ಮೆ ಸರಿ ಮಾಡಕ್ಕೆ ಕೆಲವು ಮಾವ ಬರ್ತಾರೆ, ಮಾವ ಸರಿ ಮಾಡ್ತಿದ್ದಾರೆ, ಇಲ್ಲಡೆ ಅಪ್ಪ ಕೆಲವೊಮ್ಮೆ ಸರಿ ಮಾಡ್ತಿದ್ದಾರೆ, ಕೆಲವೊಮ್ಮೆ ತಡೆ ತಪ್ಪ ಆಯ್ತಡೆ ಅಲ್ಲಿ ಅಮ್ಮ ಕೂಡ ಸರಿ ಮಾಡ್ತೀವಿ. ಹಂಗೆ ಮನೇಲಿ ಅಜ್ಜಿಲ ಇದ್ದಾರೆ, ಅವ್ರ ಅಜ್ಜಿ ಇಲ್ಲ ಕೆಲವೊಮ್ಮೆ ಹೇಳ್ತಿದ್ದಾರೆ ಹಂಗೆಲ್ಲ ಹಿಂಗೆ ಅಂತ ಹೇಳಿ, ಹಂಗೆ ಎಲ್ಲರ ಹೇಳಿದಾಗಿ ಒಂದು ಕರೆಕ್ಟ್ ಆಗಿ ರೂಪ ಬರಕ್ಕೆ ಸಾಧ್ಯ. ಈಗ ನಾವು ಅನುಭವದಾಗಿ ಈಗ ನಾವು ಕರೆಕ್ಟ್ ಆಗಿ ಮಾಡಕ್ಕೆ ಆಗುತ್ತೆ, ಸರಿಯಾಗಿ ಮಾಡಕ್ಕೆ ಆಗುತ್ತೆ. ಮುಂದೆ ತಡೆ ಸ್ಟಾರ್ಟ್ ಶುರು ಮಾಡುತ್ತೀನಿ, ಚೆನ್ನಾಗಿ ಇರುತ್ತೆ, ಎಲ್ಲರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಹಂಗಾಗಿ ಒಂದೊಂದೇ ಅಂತನಿ ಮಾಡಿ ಬಂದಿದ್ದು. ಹಂಗೆ ಕಾಲೇಜಿಗೆ ಹೋಗ್ತೀನಿ ಎಲ್ಲ, ನಾವಂಗೆ ಖರ್ಚು ಎಂತರ ಮಾಡ್ತದೆ ಅಂದ ತಡೆ ಕಾಲೇಜಿನ ಫೀಸ್ ಕಟ್ಟೋಕುಂದ ತಡೆ ನಾವು ಇದನ್ನೀಗೆ ಇದ್ದೀವಿ, ಕಾಲೇಜಿನ ಫೀಸ್ ಕಟ್ಟೋಕಿತ್ತು. ಹಂಗೆ ನಾನು ಪಿ ಯು ಸಿ ಡಿಗ್ರಿ ಹೋಗ್ತೀನಿ ಎಲ್ಲ, ನಾನು ಈ ಮಡಕೆ ಮಾಡಿ ಕಾಲೇಜಿದ ಫೀಸ್ ಎಂತರುಂಟು ಅದರ ಕಟ್ಟಿದ್ದೆ. ಆ ಟೈಮ್ನಿ ಸ್ವಲ್ಪ ಎಲ್ಲ ಚಾಲೆಂಜಿಂಗ್ ಆಗಿತ್ತು ನನ್ನ ತಡೆ. ಕೆಲವೊಮ್ಮೆ ಕಾಲೇಜಿನಲ್ಲ ಸಿ ಕಿರಿಕಿರಿ ಮಾಡಿದ್ದಾರೆ, ಫೀಸ್ ಕಟ್ಟಕ್ಕೆ ಆತಲೆ, ಫೀಸ್ ಕಟ್ಟಕ್ಕೆ ಆತಲೆ. ಆ ಟೈಮ್ ನೀ ನಾವು ಎಂತ ಮಾಡ್ಕೊಂಡ ತಡೆ ಇಲ್ಲಿ ಕೆಲಸ ಮಾಡೋಕೆ, ಇಲ್ಲಿ ಕೆಲಸ ಮಾಡ್ತಾನೆ ಮಾತ್ರ ನಂಗೆ ಅಲ್ಲಿ ಆದಾಯ ಬರೋಕ್ಕೆ ಸಾಧ್ಯ. ಆದಾಯ ಬಂದಡೆ ನಾನು ಅಲ್ಲಿ ಕಾಲೇಜ್ ಫೀಸ್ ಕಟ್ಟಲೆ. ಹಂಗೆಲ್ಲ ಮಾಡಿ ಕಾಲೇಜ್ ಫೀಸ್ ಪಿ ಯು ಸಿ ಡಿಗ್ರಿ ಹಂಗೆ ನಾನು ಕಲ್ತೀನಿ. ಈಗ ಕುಂಬಾರಿಕೆ ವೃತ್ತಿಯಿಂದ ಹೆಮ್ಮೆಯಿಂದ ಹೇಳಿಡ್ಲೆ ಅಂತ ತಡೆ. ನಾನು ವಿದ್ಯಾಭ್ಯಾಸ ಫೀಸ್ ಕಲ್ತಕ್ಕೊಂದ ತಡೆ ನಂಗೆ ಶಕ್ತಿಯಿಂದ ತಡೆ
0: ವಕೀಲರಾಗಿ ನೀವು ಇಲ್ಲಿ ಉಳ್ಳೇರಿಂದ ಅದರ ಹಿಂದೆ ಕುಂಬಾರ ಮಣ್ಣದ ವೃತ್ತಿ ಉಂಟು ನಿಮ್ಮ ಹಿಂದೆ.
1: ಖಂಡಿತ ನಾನು ಅದೇ ನನ್ನ ಶಿಕ್ಷಣ ಈ ಪೂರ್ತಿ ಹಾಕುಂದ ತಡೆ ನಾನು ಕೆಲಸ ಮಾಡಿ ಅದೇ ಮಣ್ಣದ ಕೆಲಸ ಮಾಡಿ ಈ ವೃತ್ತಿಗೆ ಬರಕ್ಕೆ ನಾನು ಸಾಧ್ಯ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ.
0: ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ಮತ್ತೆ ನಿಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಲ್ಲ ಮಡಕೆ ಮಾಡ್ತಾ ವೃತ್ತಿನಲ್ಲಿ ಮುಂದೆ ಇಂತಾನೆ ಮಾಡಿ ಬಂದವರು ತಿಳಿದಿಲ್ಲ. ನೀವು ಸಣ್ಣದೇ ನಿಮ್ಮ ಬಾಲ್ಯಾವಸ್ಥೆಯಿಂದಾನೆ ನೀವು ಮಡಕೆ ಮಾಡ್ತಾ ವೃತ್ತಿನ ಕಲ್ತಿದ್ದೀರಿ, ಕಲ್ತು ಬಂದಿರಿ. ಈ ಟೈಮಲ್ಲಿ ನಿಮಗೆ ಸಣ್ಣ ಇರತಿಯೇ ನಿಮ್ಮ ಮನೆಯವರು ಯಾವ ರೀತಿ ನಿಮಗೆ ಸಪೋರ್ಟ್ ಆಗಿದ್ದೀರಿ ಹೇಳಲ್ಲ?
1: ನಾನು ಎಂತರ ಒಂದು ಅದೇ ನಾನು ಹಾಗೆ ಹೇಳಂಗೆ ಐಟಮ್ ಒಂದು ಎಂತರ ಒಂದು ಮಾಡತಾಡೆ ಒಂದು ಆಕೃತಿ ಮಾಡತಾಡೆ ಅದರ ಕರೆಕ್ಷನ್ ಹೇಳಕ್ಕೆ 4-5 ಜನ ಹೇಳಿದಾಗಿ ಮಾತ್ರ ನಾವು ಅದು ಲಾಯ್ಕಿ ಬರಕ್ಕೆ ಸಾಧ್ಯ. ಇಲ್ಲಡೆ ಅದು ಅವ್ರು ಎಂತ ಹೇಳಲ್ಡೆ ನಮಗೆ ಅದು ಕರೆಕ್ಷನ್ ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವರು ಹೇಳಿದಾಗಿ ಕರೆಕ್ಷನ್ ಮಾಡಿದಾಗಿ ಈಗ ನಾವು ಎಂತರ ಒಂದು ಆಕೃತಿ ಮಾಡಕ್ಕೆ ಸಾಧ್ಯ ಈಗ.

0: ನೀವೊಂದು ಕಾಲೇಜ್ ಹೊತ್ತ ಟೈಮ್ಲಿ ಆಗಲಿ ಅಥವಾ ನೀವೊಂದು ವೀಗ ಕಾನೂನು ಕಲಿತ ಟೈಮ್ಲಿ ಆಗಲಿ ಫ್ರೆಂಡ್ಸ್ಗಳಿಂದ ನಿಮ್ಮ ಇರ್ತಾರೆ. ನೀವೊಂದು ಮಡಕೆ ಮಾಡ್ತಾ ವೃತ್ತಿ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳೆಲ್ಲ ನಿಮ್ಮ ಯಾವ ರೀತಿ ಸಪೋರ್ಟ್ ಮಾಡ್ತಿರೋ?
1: ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ತುಂಬಾ ಸಪೋರ್ಟಿವ್ ಮಾಡಿದ್ದಾರೆ. ತಡೆ ಈ ಫೀಲ್ಡ್ ನೀ ತುಂಬಾ ಚಾಲೆಂಜ್, ಹಾಗಾಗಿ ಫ್ರೆಂಡ್ಸ್ಗಳು ತುಂಬಾ ಸಪೋರ್ಟ್ ಇತ್ತು ನನಗೆ. ಆಗುತ್ತೆ ಬಿಕ್ಕ ನಮ್ಮ ಊರ್ದವರ ಸಪೋರ್ಟು ತುಂಬಾ ಸಪೋರ್ಟ್ ಇತ್ತು. ಎಂತ ತಡೆ ಎಲ್ಲರಲ್ಲ ಹಂಗೆಲ್ಲ ಹಿಂಗೆ ಮಾಡ್ಕೊಂಡು ಹೇಳಿ ಎಲ್ಲಿ ಕೆಲವರು ಊರ್ದವ್ರು ಹೇಳಿ ಸಪೋರ್ಟ್ ಮಾಡಿದ್ರು.
0: ನೀವು ಸಣ್ಣಿಂದನೇ ನಿಮ್ಮ ಬಾಲ್ಯ ವ್ಯವಸ್ಥೆಯಿಂದನೇ ಮಡಕೆ ಮಾಡಿದ್ದು ಬಂದಿರಿ ಹೇಳ್ತೀರಿ ನೀವು. ಈಗ ನೀವೊಂದು ಕಲ್ತದ್ದು ಕಾನೂನು ಅಥವಾ ಕೋರ್ಟು ವಾದ ವಿವಾದ ಇದರ ಬಗ್ಗೆ ನಿಮಗೆ ಕಲಿಯಕ್ಕೆ, ಈ ಮಡಕೆ ಮಾಡ್ತಾ ವೃತ್ತಿ ಮಾಡಿದ್ರೆ ಈ ಕಾನೂನದ ಬಗ್ಗೆ ಕಲಿಯಕ್ಕೆ ನಿಮಗೆ ಎಂತಕ್ಕೆ ಆಸಕ್ತಿ ಬಂದತ್ತೆ?
1: ನಾನು ಡಿಗ್ರಿ ಶ್ರೀ ಗುರುದೇವ ಕಾಲೇಜ್ ಬೆಳ್ತಂಗಡಿಯಲ್ಲಿ ಕಲಿತೆ. ಸೊ ಅಲ್ಲಿ ಕಲಿತ ನಿವೃತ್ತಿ ಎಸ್ ಡಿ ಎಂ ಕಾಲೇಜ್ ಇದ್ದ ಎಮ್ ಎಸ್ ಡಬ್ಲ್ಯೂ ಸ್ಟೂಡೆಂಟ್ ನಮ್ಮ ಕಾಲೇಜಿಗೆ ಕೆಲವೊಂದು ಪ್ರೋಗ್ರಾಮ್ ಕೊಡೋಕ್ಕೆ ಬಂದಿದ್ದೆ. ಸೊ ಪ್ರೋಗ್ರಾಮ್ ಕೊಡುತ್ತಿ ಡಿಗ್ರಿ ಕಾಲೇಜ್ ನಿವೃತ್ತಿ ಪ್ರೋಗ್ರಾಮ್ ಕೊಡುತ್ತಿಗೆ ಅವರು ಕೆಲವೊಂದು ಕ್ವಶನ್ಗೆ ಇರ್ತದೆ, ನನ್ನ ತಕ್ಷಣ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತದೆ. ಅವರು ಕೇಳಕ್ಕೆ ನಾನು ಅವ್ರಿಗೆ ಕೌಂಟ್ರು ಕೆಲವೊಂದು ಕ್ವಶನ್ ಎಲ್ಲ ಹೇಳಿದ್ದೆ. ಸೊ ಹಾಗಾಗಿ ನೆಕ್ಸ್ಟ್ಗೆ ಅವ್ರು ಕೇಳಿರಿ ನೀನು ನೆಕ್ಸ್ಟ್ಗೆ ಎಂತರ ಆತಂಗಿದ್ದೇಳಿ ಸಡನ್ಲಿ ನಂಗೆ ಫ್ಲಾಶ್ ಆಗಿದ್ದಲ್ಲ. ಸರ್ ನಾನು ಡೈರೆಕ್ಟ್ ಆಗಿ ಹೇಳಿ ನೆಕ್ಸ್ಟ್ ಲಾಯರ್ ಹಾಕೊಂಡು ಹೇಳಿ ಆಗನೇ ಡಿಸೈಡ್ ಮಾಡಿ. ಅದು ನಂಗೆ ಒಂದು ಸ್ಫೂರ್ತಿ ಆಯ್ತು, ಅವ್ರ ಕಾಲೇಜಿಂದ ಬಂದೆ ನಂಗೆ ಒಂದು ಸ್ಫೂರ್ತಿ ಆಯ್ತು. ಸೊ ಅಂದಕ್ಕೆ ನಾನು ವೃತ್ತಿನ ಆಯ್ಕೆ ಮಾಡಿದೆ. ಮತ್ತೆ ಕಲ್ತಕ್ಕೆ ಆಸಕ್ತಿನೇ ಇದಾಗಿ ಹೋಯ್ತು.

0: ಈಗ ನಮ್ಮ ಈ ಪ್ರಸ್ತುತ ಈ ಟೈಮಲ್ಲಿ ಮಡಿಕೆ ಮಾಡಿದ ವೃತ್ತಿ ಅಳಿವಿನಂಚಿನ ಉಂಟು. ಈ ಮಡಿಕೆ ಮಾಡಿದ ವೃತ್ತಿನ ಮುಂದುವರ್ಸಕ್ಕೂ ನಡೆ ಯುವಕರು ಮುಂದೆ ಬರಬೇಕು. ಅದಕ್ಕೆ ಯುವ ಸಮುದಾಯದವರು ಮಡಿಕೆ ಮಾಡಿದ ವೃತ್ತಿ ಮಾಡ್ತಾರೆ ಬಾರಿ ಕಮ್ಮಿ ಉಳ್ಳರು. ಈ ಮಡಿಕೆ ಮಾಡಿದ ವೃತ್ತಿ ಕುಲಕಸಬನ ಉಳಿಸಲು ನಮ್ಮ ಯುವಕರಲ್ಲಿ ನಮ್ಮ ನೆಕ್ಸ್ಟ್ ಮುಂದೆ ಬರಕು ನಡೆ ಅವ್ರು ಯಾವ ರೀತಿ ನೀವೊಂದು ಸಪೋರ್ಟ್ ಮಾಡ್ತೀರಿ ಅಥವಾ ಯಾವ ರೀತಿ ಹೇಳ್ತೀರಿ ಅಂತ ಹೇಳಲ್ಲ.
1: ಒಂದು ಗಾದೆ ಉಂಟು, ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತೀವಿ. ಈಗ ಹಳೆ ಎಂತರ ಉಂಟು ಅಂದ್ರೆ ಕೂಡ ರಿಟರ್ನ್ ಆಗಿ ಉಂಟು. ಸೊ ಅದಾಗೆ ಈಗ ನಮ್ಮ ವೃತ್ತಿ ಲಾಸು ಈಗ ಕೆಲವುದರು ಅಡಾಪ್ಟ್ ಮಾಡಿ ಉಳ್ಳರು. ಈಗ ಕೆಲವು ವಿದೇಶ ನಿಪುರ ನಾವು ಕೆಲವೊಂದು ಯೂಟ್ಯೂಬರ್ನವರೆಲ್ಲ ಉಳ್ಳರು ವಿದೇಶ. ಸೊ ಅವರು ಕೆಲವೊಂದು ವಿಡಿಯೋಸನ್ನೆಲ್ಲ ಅಪ್ಲೋಡ್ ಮಾಡಿ ಉಳ್ಳರು. ಮತ್ತೆ ಈ ಕುಂಬಾರಿಕೆ ನಾನೇ ಅವರು ಅಟ್ಯಾಚ್ಮೆಂಟ್ ಅಂತ ಜಾಸ್ತಿ ಮಾಡಿ ಉಳ್ಳರು. ಕೆಲವೊಂದು ಡಿಸೈನ್ದ ಮಗ್ಸ್ ಮಗ್ ಆಗಿರ್ಕು ಗ್ಲಾಸ್ ಆಗಿರ್ಕು ಕೆಲವೊಂದು ಈ ಬೌಲ್ ಅಂತ ಹೇಳ್ತಾರೆ ನೋಡಿ ಅಂತಗೆಲ್ಲ ತುಂಬಾ ಜನ ವಿದೇಶದವರು ಅಡಾಪ್ಟ್ ಮಾಡಿಳ್ಳರು. ಇತ್ತೀಚೆಗೆ ಈಗ ಬ್ಯಾಂಗ್ಳೂರ್ನಿಲ್ಲ ಕೆಲವೊಂದು ಕ್ಲಾಸಸ್ ಎಲ್ಲ ಮಾಡಿಳ್ಳರು ಪಾಟ್ರಿ ಕ್ಲಾಸಸ್ ಅಂತ ಹೇಳಿ. ಸೊ ಅದು ಲಾಸೆ ಕೆಲವು ಅಡಾಪ್ಟ್ ಮಾಡಿಳ್ಳರು. ಈಗ ನಮ್ಮ ವಿನು ಪಾಟ್ರಿ ಸ್ಟುಡಿಯೋ ಅಂತ ಹೇಳಿ ನಮ್ಮಗಳೊಂದು ಯೂಟ್ಯೂಬ್ ಚಾನಲ್ ಉಂಟು. ನಾವು ಲಾಸೆ ನಾವು ಇಂಥ ಅದೇ ಉದ್ದೇಶ ನೀವು ಮಾಡಿಳ್ಳೋ ಎಂತ ನಮ್ಮ ಯುವ ಪೀಳಿಗೆನ ಇಲ್ಲಿಗೆ ಮುಗಿಸಕ್ಕೆ ಆಗ ನೆಕ್ಸ್ಟ್ ಜನರೇಷನ್ಗೆ ಮುಟ್ಟೋ ಹೋಗು ಏನ್ ಎಂತ ಕಾನ್ಸೆಪ್ಟ್ ನಮ್ಮ ಕಾನ್ಸೆಪ್ಟ್ ಆ ರೀತಿ ನಾವು ಇಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುದು ವಿನು ಪಾಟ್ರಿ ಸ್ಟುಡಿಯೋ ಅಂತೇಳಿ. ಹಂಗೆ ಕೆಲವು ಆಸಕ್ತಿ ಇದ್ದರು ಅದಕ್ಕೆ ಬಂದು ಕಲ್ತಲ್ಲ ನಮ್ಮ ಇದಕ್ಕೆ ಬೇಕೆಂತ ಯುವಕರು ಇಂಟ್ರೆಸ್ಟ್ ಕಮ್ಮಿ ಆಯ್ತು. ಇತ್ತೀಚೆಗೆ ಯುವಕರ ಇಂಟ್ರೆಸ್ಟ್ ಭಯಂಕರ ಕಮ್ಮಿ ಆಯ್ತು. ನಾವು ಕೆಲವು ಹೇಳಿ ಕೊಡ್ತು ಅಂತ ಹೇಳತ್ತಡ್ಲ ಕೆಲವೊಂದು ಹೇಳಿ ಕೇಳಕ್ಕೆ ತಯಾರಿಲ್ಲ. ತಡೆ ಈಗ ಆಲ್ಮೋಸ್ಟ್ ಎಲ್ಲರೆಲ್ಲ ಮೊಬೈಲ್ ಫೋನ್ ಇದಕ್ಕೆ ಜಾಸ್ತಿ ಇದು ಮಾಡಿಬಿಡೋದು. ಸೊ ಇಂಥ ಕೆಲವೊಂದು ಆರ್ಟಿಫಿಷಿಯಲ್ ಆಗಿ ಇದೊಂದು ಕೆಲವೊಂದು ಆರ್ಟ್ಗಳೆಲ್ಲ ಉಂಟು ಅದು ಕೆಲವೆಲ್ಲರಿಗೆ ಗೊತ್ತಲ್ಲ. ಸೊ ಬಂದಾಗ ನಾವು ಯಾರಿಗಾಡಿ ಹೇಳಿಕೊಡ್ತು ಅಂತಾನೆ ಕಲ್ತನಕ್ಕೆ ಕೆಲವರು ರೆಡಿ ಇಲ್ಲ. ಸೊ ಯಾರಡಿ ಹಂಗೆ ಇಂಟ್ರೆಸ್ಟ್ ಇದ್ದರು ಬರ್ತಾರೆ ಖಂಡಿತ ಎಲ್ಲ ಕಲ್ಸಕ್ಕೆ ನಾವು ರೆಡಿ ಉಳ್ಳು. ಮತ್ತೆ ನೆಕ್ಸ್ಟ್ ಫ್ಯೂಚರ್ಗೆ ನೆಕ್ಸ್ಟ್ ಜನ್ರೇಷನ್ಗೆ ನಾವು ನಮ್ಮಿಂದ ಏನಾಟಿ ಸಾಧ್ಯ ಉಂಟು ಅದರ ಖಂಡಿತವಾಗಿ ಮಾಡ್ತಾರೆ. ಅದು ನಮ್ಮ ಕರ್ತವ್ಯ, ನಮ್ಮ ಕಲೆ ಎಂತರ ಉಂಟು ಅದರ ನಾವು ಇನ್ನೊಬ್ಬಗೆ ಕೊಡಕು ಅಂತಡೆ ಮಾತ್ರ ಸಾರ್ಥಕತೆ. ನನ್ನ ಕಲೆ ನಾನೇ ಬಚ್ಚಿನ್ನೇ ಏನು ಪ್ರಯೋಜನ ಇಲ್ಲ. ನನ್ನ ಕಲೆ ನಾನು 5 ಜನಕ್ಕೆ ಕಲ್ಸ್ತಂದ್ರೆ ಆ 5 ಜನ ಇನ್ನು 10 ಜನಕ್ಕೆ ಕಲ್ಸರಡೆ ಒಳ್ಳೆ ವಿಷಯ. ಸೊ ನನ್ನ ಕಲೆ ನನ್ನ ಇದೇ ನೇರಕ್ಕೆ ಆಗ ಸೊ ಬೇತೆಲ್ಲರಿಗೆಲ್ಲ ಸ್ಪ್ರೆಡ್ ಮಾಡೋಕೆ ಅಂತ ಕಾರಣಕ್ಕೋಸ್ಕರ ಆ ಕಾನ್ಸೆಪ್ಟ್ ನಾವು ತಂದದ್ದು. ಸೊ ಯಾರಾಡಿ ಜಾಯಿನ್ ಆಗ್ತಾರೆ ಹೇಳಲ್ಲ.
0: ಈ ಆಧುನಿಕ ನಮ್ಮ ಈ ಜಗತ್ತೀಗ ಮುಂದುವರಿಕೊಂಡು ಮುಂದುವರಿಕೊಂಡಿದ್ದರೆ ಕೆಲವೊಂದು ವಸತ್ತು ವಸ್ತು ಎಲ್ಲ ಬಂದುಂಟು. ಈಗ ಕೆಲವೊಂದು ಟ್ರೆಂಡ್ ಶುರುವಾಯಿತು, ಟ್ರೆಂಡ್ ಅಂದರೆ ಡಿಸೈನ್ ಟ್ರೆಂಡ್. ಇದರ ಬಗ್ಗೆ ನೀವು ಈಗಿನ ಟ್ರೆಂಡ್ ಮಡಿಕೆ ಮಾಡ್ತದ ನೀವು ಯಾವ ರೀತಿ ಯೂಸ್ ಮಾಡಿರಲಿಲ್ಲ ಅಂತ ಹೇಳಲ್ಲ.
1: ನಮ್ಮ ಮನೆ ನೀವು ಮುಂದೆ ಅಂತಲ್ಲ ನಾವು ಸಾಂಪ್ರದಾಯಿಕವಾಗಿ ಎಂತರುಂಟು ಮ್ಯಾರ್ಕಲ್ ಮಾಡ್ತೇವೆ, ಮಡಿಕೆ ಮಾಡ್ತೇವೆ, ಓಡು ಮಾಡ್ತು ಇಂಟೆಗೆ ಸಾಂಪ್ರದಾಯಿಕ ಎಂತರಲ್ಲಿ ಉಂಟು ಅದರ ಮುಂದೆಂತಲ್ಲ ಮಾಡಿ. ಸೊ ನಾನು ಈಗ ಎಂತರ ಕೆಲವೊಂದು ಐಟಮ್ನೇನು ಕೆಲವೊಂದು ಈಗ ಪೆನ್ ಸ್ಟ್ಯಾಂಡ್ ಆಗಿರ್ಕು ಮತ್ತೆ ಗ್ಲಾಸ್ ಆಗಿರ್ಕು ಮಗ್ ಆಗಿರ್ಕು. ಸೊ ಇಂಥ ಚೆನ್ನ ಚೆನ್ನಾಗಿ ಎಂತರ ಕೆಲವೊಂದು ಐಟಮ್ ಉಂಟು. ಸೊ ಟ್ರೆಂಡಿಂಗ್ ಎಂತರ ತರಕ್ಕೆ ಆಗುತ್ತು ಅದರ ಪ್ರಯತ್ನ ನಾವು ನಮ್ಮ ಈ ಇದು ಮಾಡಿಳು ನಮ್ಮ ಟೀಮ್ ಮಾಡಿಳು. ಸೊ ಹಾಗಾಗಿ ಹಿಂದಿನ ಯುವಕರಿಗೆ ಅದೇ ಟ್ರೆಂಡಿಂಗ್ ಸ್ವಲ್ಪ ಬೇಕು, ಹಿಂದೆ ನಗ್ಲ ಕೆಲವೊಂದು ಅಡಾಪ್ಟ್ ಮಾಡೋಕೆ ಆಯ್ತು. ಮತ್ತೆ ಕೆಲವೊಂದು ಮ್ಯಾಗರ್ ಮ್ಯಾರ್ಕಲ್ ಇತ್ತಡೆ ಅದರ ಸ್ವಲ್ಪ ಡಿಸೈನ್ ಕೊಟ್ಟು ಬೇತೆ ಶೇಪ್ ಕೊಟ್ಟ ತಡೆ ಅದ್ಲೊಂದು ಹೊಸ ಡಿಸೈನ್ ಆಗುತ್ತೆ.
0: ಹೊಸ ಡಿಸೈನ್
1: ಮುಂದೆನಕ್ಕೆ ಒಂದು ಹೊಸ ಡಿಸೈನ್ ಎಲ್ಲ ಕೊಡಕ್ಕೆ ಆಯ್ತು. ಸೊ ಹಾಗಾಗಿ ಅದೆಲ್ಲ ಟ್ರೈ ಮಾಡಿಬಿಡೋಣ ನಾವು.

0: ನೀವು ಸಣ್ಣಿಂದಲೇ ಮಡಿಕೆ ಮಾಡ್ತಾ ಬರ್ತಿ ಅಥವಾ ಒಂದು ಮಣ್ಣು ಮೆತ್ತನೆ ಕೆಲಸ ಮಾಡ್ತಂತದೆಲ್ಲ ನೀವು ಶಾಲೆ ಕಲಿತು ಹುಟ್ಟಿಲ್ಲ, ನೀವು ಇದರ ಮಾಡಿ ಬಂದಿರಿ. ಇದೆಲ್ಲ ಮಾಡಿದಿಲ್ಲ, ನೀವು ನೆಕ್ಸ್ಟ್ ಕಾನೂನು ಕಲಿತು ಈಗ ಒಂದು ವಕೀಲರಾಗಿದ್ದೀರಿ. ಈ ನಮ್ಮ ಉಜ್ಜರೆ ಭಾಗದ ಈ ಕುಂಬಾರ ಸಮುದಾಯದ ಯುವ ವಕೀಲರಾಗಿರ್ತಂತ ವ್ಯಕ್ತಿ ಅಂದ್ರೆ ನೀವೊಬ್ಬರೇ. ಒಂದ್ ಲೆಕ್ಕಲ್ಲಿ ನೋಡ್ತಾರೆ, ಇದೊಂದು ಖುಷಿಯ ವಿಚಾರ. ಇದರ ಬಗ್ಗೆ ನೀವೇನ್ ಹೇಳ್ತೀರಿ? ಹೇಳಲ್ಲ,
1: ಕುಂಬಾರಿಕೆ ವೃತ್ತಿನ ಮಾಡಿ ನನ್ನ ವೃತ್ತಿ ಮಾಡಕ್ಕೆ ವಕೀಲ ವೃತ್ತಿ ನಾನು ಹೆಮ್ಮೆಯಿಂದ ಹೇಳಲ್ಲ. ವಕೀಲ ವೃತ್ತಿ ಮಾಡಿಬಿಡಲೇ ನಾನು, ಅದರೊಟ್ಟಿಗೆ ನನ್ನ ಕುಂಬಾರಿಕೆ ವೃತ್ತಿ ಎಲ್ಲ ಮಾಡಿಬಿಡಲೇ. ನಾನು ವಿಶೇಷವಾಗಿ ಯುವಕರಿಗೆ ಹೇಳ್ತೇನೆ ತರಂದ ತಡೆ, ಕೆಲವು ಈಗ ಮುಂದೆ ಎಜುಕೇಷನ್ ಸ್ವಲ್ಪ ಕಮ್ಮಿ ಇರ್ತದೆ, ತುಂಬ ಕಮ್ಮಿ ಇತ್ತು. ಕೆಲವುದರು ಈಗ ಕೆಲವು ಕಮ್ಮಿ ಕಲ್ತಿ ಬಿಟ್ಟಿದ್ದಾರೆ,
0: ಒಂದು SSLC PUC ಎಲ್ಲ ಅದರ ಲೆಕ್ಕ
1: ಆಗನೇ ಬಿಟ್ಟಿದ್ದಾರೆ. ಆ ಟೈಮ್ನಲ್ಲಿ ನಾವಾಗೆಲ್ಲ ಕೆಲವೊಂದು ಚಾಲೆಂಜ್ ಇತ್ತು, ಇದ್ರಂದ್ರೆ ನಮ್ಮೊಟ್ಲೆ ಕೆಲವೊಮ್ಮೆ ಹೇಳ್ತಿದ್ದಾರೆ, ನೆಕ್ಸ್ಟ್ 9th ಕ್ಲಾಸ್ ಬಿಟ್ಟು ನೀನು ಅಣ್ಣನೊಟ್ಟಿಗೆ ಕೆಲಸಕ್ಕೆ ಹೋಗು ಅಂತೇಳಿ ಆ ಟೈಮ್ನೆಲ್ಲ ಹೇಳಿದ್ದೇನೆ. ಸೊ ನಾವು ಬೇತೆ ಇಂತರಡಿ ಒಂದು ಕಲ್ತು ನೆಕ್ಸ್ಟ್ ಕಲ್ತಕ್ಕೆ ನೆಕ್ಸ್ಟ್ ಕಲ್ತಕ್ಕೆ ಹಾಗೆ ಹಾಗೆ ಹಂತ ಕಲ್ತು ವಕೀಲರು ಆಯ್ಕೆ ಮಾಡಿದೆ. ಸೊ ನನಗೆ ಎರಡು ಫೀಲ್ಡ್ ಎಲ್ಲ ನನಗೆ ಪ್ರೌಡ್ ಫೀಲ್ ಅಂತ ಹೇಳಲೇ.
0: ಕುಂಬಾರ ಭಾಷೆದ ಬಗ್ಗೆ ನಿಮ್ಮ ಅಭಿಪ್ರಾಯ, ಹಂಗೇನೆ ಈ ಕುಂಬಾರ ಭಾಷೆನ ಮಾತಾಡ್ತಂತ ಅವಕಾಶ ನಿಮಗೆ ಸಿಕ್ಕಿತಾನೊಂದು, ಮತ್ತೆ ನಮ್ಮ ಸಮುದಾಯದ ಈ ಕುಂಬಾರ ಭಾಷೆನ ಉಳಿಸಿ ನೋಕುಂದಡೆ ನಾವು ಏನ್ ಮಾಡೋಕುಂದಿಲ್ಲ
1: ಅಂದತಡೆ. ನಾವು ಮನೇನಿ ಅದೇ ನಮ್ಮ ಭಾಷೆನೇ ನಾವು ಮಾತಾಡ್ತ, ಕುಂಬಾರ ಭಾಷೆನೇ ನಾವು ಮಾತಾಡ್ತೀವಿ. ಸೊ ನಾವೆಲ್ಲಡಿ ಫಂಕ್ಷನ್ ಹೊತ್ತಿ ನಮ್ಮ ಭಾಷೆದಾರೆ ಯಾರಡಿ ಸಿಕ್ಕಾರಡೆ ಅಲ್ಲಿಲ್ಲ, ನಾವು ಜಾಸ್ತಿ ಕನ್ವರ್ಸೇಷನ್ ಅವರೊಟ್ಟಿಗೆ ಸಂಭಾಷಣೆ ಮಾಡ್ತೇವೆ, ಜಾಸ್ತಿ ಸಂಭಾಷಣೆ ಮಾಡ್ತೇವೆ, ನಮ್ಮ ಭಾಷೆಯನ್ನೇ ಸಂಭಾಷಣೆ ಮಾಡಕ್ಕೆ ಹೋಗ್ತೀವಿ. ಇದಕ್ಕೆ ತಡೆ ನಮ್ಮ ಭಾಷೆನೇ ಮಾಡತ್ತಡೆ, ಅವರೊಟ್ಟಿಗೆ ಸ್ವಲ್ಪ ಬಾಂಧವ್ಯ ಜಾಸ್ತಿ ಬಹುದು, ಹಂಗಾಗಿ ಅವರೊಟ್ಟಿಗೆ
0: ನಮ್ಮ ಭಾಷೆನೊಂದು ಉಳಿಸಿ ನೋತಂತ ಒಂದು
1: ಅದೇ ಕಾನ್ಸೆಪ್ಟ್. ಕೆಲವುದರು ಎಂದ್ರೆ ನಾವು ಪೇಟೆಗೆಲ್ಲ ಹೋಗಿರ್ತ ಸಂದರ್ಭ ಕರೆದಿ ನಾವು ಮಾತಾಡ ನಮ್ಮ ಭಾಷೆನೇ ಮಾತಾಡ್ತೀವಿ. ಕೆಲವುದರು ಏನ್ ಮಾಡ್ತಾರೆ ಅಂತಡೆ, ಅವ್ರು ಕೆಲವು ಭಾಷೆನೇ ಅವ್ರು ಮಾತಾಡಕ್ಕೆ ನೋಡ್ತಾರೆ. ನಾವೆಂತ ಮಾಡ್ತಾರೆ ಕೂಡ ನಮ್ಮ ಭಾಷೆನೇ ಮಾತಾಡಕ್ಕೆ ಹಂಗೆ ಮಾತಾಡಕ್ಕೆಲ್ಲ ಸುಮಾರು ಟೈಮ್ ಉಂಟು. ನಮ್ಮ ಭಾಷೆನ ಕೆಲವೊಂದು ಹೆರಿಗೆ ನಾವು ಮಾತಾಡೋಣ ಮುಜುಗಾರ ಆಗುತ್ತಂದ ಹೇಳ್ತಾಡೆ, ಅದು ತಪ್ಪು ಕಲ್ಪನೆ ಎಂದು ನನ್ನ ಒಂದು ಆಶೆ. ಎಂತಕ್ಕಿಂತ ತಡೆ ನಾವು ಕೆಲವೊಮ್ಮೆ ಮಾತಾಡಿರುತ್ತಿ ನಮ್ಮ ಸ್ನೇಹಿತರು ನಮ್ಮ ಮುಟ್ಟಿರ್ತಾರೆ, ಅವರು ಹೇಳ್ತಾರೆ ನಂಗೆಲ್ಲ ನಿಮ್ಮ ಭಾಷೆನೇ ಕಲ್ಸಿ, ನಮ್ಮ ಕೆಲವು ಕೊಲೀಗ್ಸ್ಗಳೆಲ್ಲ ಹೇಳ್ತಾರೆ ನಂಗೆಲ್ಲ ಒಂದು ಕಲ್ಸಿನಿ, ಅವ್ರಿಗೆಲ್ಲ ನಾವು ಮಾತಾಡೋತಿ ಸ್ವಲ್ಪ ಖುಷಿ ಆಗುತ್ತೆ. ಹಾಗಾಗಿ ನಂಗೆಲ್ಲ ಕಲ್ಸಿನಿ ಅಂತ ಹೇಳಿ ತುಂಬ ಸ್ನೇಹಿತರು ನಾನು ಹೇಳಿದ್ದೆ. ಹಾಗಾಗಿ ಅದರ ಮೇಲೆ ಇದ್ದಂತ ಗೌರವ ಹಂಗೆ ಇರೋಕು. ಸೊ ನಂಗೆ ಹೆಸಿಟೇಷನ್ ಆಗುತ್ತು, ಹಂಗೆ ಆಗುತ್ತೆ ಹಿಂಗೆ ಆಗುತ್ತೆ ಹೇಳಿ ಹೆರಿಗೆ ಮಾತಾಡ್ತದೆ. ನಮ್ಮ ಭಾಷೆನ ನಾವು ಮಾತಾಡಿ ಹೋಗ್ತೇನೆ ಅದೇನು ನಮ್ಮ ಗೌರವನೇ ಉಳಿಕೊಂಡು ಹೋಗುತ್ತೆ. ಆದ್ರೆ ಉಳಿಸನ್ ತಯಾರ ಮಾಡೋಕು ಅಂತಾನೆ ನಾವೇ ಮಾಡ್ಬೇಕು, ಬೇತೆ ಯಾರ ಇನ್ನೊಬ್ಬರು ಬಂದು ಮಾಡ್ತಂದ್ರೆ ಅದೇ ಸಾಧ್ಯ ಇಲ್ಲ. ನಮ್ಮ ಭಾಷೆನ ಉಳಿಸಿ ನೋಕು ಅಂತಾನೆ ನಾವೇ ನಾನು ನೀವು ಎಲ್ಲರಲ್ಲ ಸೇರಿ ಮಾಡಲ್ಲ, ಹೊರತಾಗಿ ನಾವು ಅದರ ಮಾತಾಡ್ತಲ್ಲ ಅಂತಾನೆ ಅದು ಅಳಿಸಿ ಹಾಕಕ್ಕೆ ಸಾಧ್ಯ ಉಂಟು. ಸ್ಟಾಪ್ ಆಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗುತ್ತೆ, ನೆಕ್ಸ್ಟ್ ಜನರೇಷನ್ಗೆ ಅದು ಸಿಕ್ಕುತ್ತಲ್ಲ. ಹಾಗಾಗಿ ನಾವೇ ಅದರ ಕಂಟಿನ್ಯೂ ಮಾಡಿ ಹೋಗು ನಮ್ಮ ಸಂಸ್ಕೃತಿ ನಾನು ಹೇಳಕ್ಕೆ.

0: ನೀವು ಸಣ್ಣದಲ್ಲಿ ಮಡಕೆ ಮಾಡ್ತು ಇದರೆಲ್ಲ ಪ್ರಾಕ್ಟೀಸ್ ಮಾಡಿದ್ದು ಕಲ್ತನು ಬಂದಿರಿ. ಅದಲ್ಲದೆ ಎಜುಕೇಶನ್ ಮಾಡಿದ್ದು ಒಂದು ವಕೀಲರಾಗಿದ್ದು ಕೋರ್ಟ್ ವಾದ ಇದೆಲ್ಲ ಮಾಡಿದಿರಿ. ಈ ಎರಡು ಕೆಲಸದ ನಡುವೆಲ್ಲ ಈ ರಿಕ್ಷಾ ಓಡಿಸಕ್ಕೆ ನಿಮ್ಮ ಯಾವ ರೀತಿ ಟೈಮ್ ಸಿಕ್ಕುತ್ತೆ ಅಥವಾ ಯಾವ ರೀತಿ ನೀವು ಅದರ ಟೈಮ್ನ ಹೊಂದಾಣಿಕೆ ಮಾಡುವಂತೀರಿ ಹೇಳಲ್ಲ?
1: ನಾನು ಕಾಲೇಜ್ LLB ಕಾಲೇಜ್, ನಾನು ವಿವೇಕಾನಂದ ಕಾಲೇಜಿಗೆ, ನಾನು ಪುತ್ತೂರು ವಿವೇಕಾನಂದ ಕಾಲೇಜಿಗೆ, ಅಲ್ಲಿಂದ ಮತ್ತೆ ಹೊತ್ತರೆ ಹೋಗಿ ಬೈಕ್ ಒಂದು 7:30-8 ಗಂಟೆ ಆಗ್ತಿತ್ತು. ಆ ಟೈಮ್ ನೀ ಮನೇನ ರಿಕ್ಷೆ ಇತ್ತು, ಅಣ್ಣ ರಿಕ್ಷಾ ದೇಶನಿದ್ದ, ಸೊ ರಿಕ್ಷೆ ಇತ್ತು. ರಿಕ್ಷೆ ಇರತ್ತಿ ನೆಕ್ಸ್ಟ್ 8:00-11:00 ಬಿಟ್ಟು ಕತ್ತಲೆ 11:00-12:00-1 ಗಂಟೆ ಆ ಟೈಮ್ ನೀ ಕತ್ತಲೆ ಅದು ಹೊತ್ತಿಗೆ ನಾನು ರಿಕ್ಷಾ ಹಾರಿಸಿದ್ದೆ. ಅಂದ್ರೆ ಬೇಕಾ ಕೆಲವೊಮ್ಮೆ ಐತಾರ, ಕೆಲವೊಮ್ಮೆ ಶನಿವಾರ ರಜೆ ಟೈಮ್ ಎಲ್ಲ ನಾನು ರಿಕ್ಷಾ ಬಿಟ್ಟಿದ್ದೆ ಆ ಟೈಮ್ ಎಲ್ಲ. ಸೊ ಅದ್ರಲ್ಲಿ ನಂಗೆ ಪ್ರೌಡ್ ಫೀಲ್ ಎಂತಾನೆ ಎಲ್ಲರಿಗೆಲ್ಲ ಅದು ಕಲೆ ಬರ್ತಾರೆ, ರಿಕ್ಷಾ ಹಾರಿಸ್ತಾಗಲ ಅದಕ್ಕೆ ಕಲೆ ಬೇಕು, ಹಂಗೆ ಡ್ರೈವರ್ ಕೆಲಸ ಅಂತ ಹೇಳ್ತಾಗಲ ಸುಲಭ ಇಲ್ಲ. ಸೊ ಅದೆಲ್ಲ ಒಂದು ಒಳ್ಳೆ ವೃತ್ತಿ, ಹಂಗೆ ಅದಕ್ಕೆಲ್ಲ ಒಂದು ರೆಸ್ಪೆಕ್ಟ್ ಉಂಟೆ. ಹಂಗೆ ಅದಕ್ಕೊಂದು ವಿಷಯ ಎಂತಾರೆ, ಈಗ ನಾವು ಒಂದೊಂದು ಹಂತ ಅಂತಾನೆ ಒಂದೊಂದು ವಿದ್ಯಾಭ್ಯಾಸ ಮಾಡಿ ಒಂದು ಕಲ್ತಂಡಿ ಹೋಗಿ ನಾವು ಅಂತಾನೆ ನಾವೇ ಕೆಲಸ ಮಾಡಿ ನಾವೇ ಕಾಲೇಜಿಗೆ ಹೋಗಿ ಹಾಗೆ ಆ ದೃಷ್ಟಿಯಾಗಿ ನಾವು ನೆಕ್ಸ್ಟ್ ಯುವಕರಿಗೆ ಅಂತ ಹೇಳ್ತಂದ್ರೆ ನೀವು ಲಾಸೆ, ನಿಮ್ಮ ಅಪ್ಪ ಅಮ್ಮ ದುಡ್ಡು ಕೊಡ್ತಾರೆ ಅದಕ್ಕೆ ನೀವು ಖಾಲಿ ಸೀಮಿತ ಆಗಬೇಡ. ನಿಮ್ಮಿಂದ ನೀವೇನಾಡಿ ಕೆಲಸ ಮಾಡಿ ನೀವು ಕಾಲೇಜ್ ಕಲ್ತಕ್ಕಾಗುತ್ತೋ ಅಥವಾ ನೀವು ಎಂತರಡಿ ಮಾಡೋಕ್ಕಾಗುತ್ತೋ, ಹಾಗೆ ಎಂತರಡಿ ಹೊಸತ್ತಾಗಿ ಬಿಸ್ನೆಸ್ ಮಾಡೋಕ್ಕಾಗುತ್ತೋ ಇಂಥ ಐಡಿಯಾಗೆ ಯೋಚನೆ ಮಾಡಿ. ಮತ್ತೆ ನಿಮ್ಮ ಅಪ್ಪ ಅಮ್ಮ
0: ಎಜುಕೇಶನ್ ಟೈಮಲ್ಲಿ ಪಾರ್ಟ್ ಟೈಮ್ ಆಗಿದ್ದು ಕೆಲಸ ಮಾಡಿದ್ದು ನಾವು ಎಜುಕೇಶನ್ ಮಾಡೋಕ್ಕೆ
1: ಖಂಡಿತವಾಗಿ ನಾನು ಎಂತ ಕೇಳಿ ಅಂದ್ರೆ ಅಪ್ಪ ಅಮ್ಮಗೆ ನಾವು ಜಾಸ್ತಿ ಹೊರೆ ಬೀಳಕ್ಕೆ ಆಗ ಆ ದೃಷ್ಟಿಯಿಂದಾಗಿ ನೀವು ಎಂತರಡಿ ಒಂದು ಅವ್ರಿಗೆ ಹೆಲ್ಪ್ ಆತ ದೃಷ್ಟಿಯಿಂದ ನೀವೇ ಗೆದ್ದಿ ನೀವೇ ಒಂದು ಕಲ್ತಿರಡೆ ಅದು ನಿಮಗೆ ಹೆಮ್ಮೆ ಇರೋದು. ಮತ್ತೆ ಅಪ್ಪ ಅಮ್ಮ ಕೊಡ್ತಾರೆ ಅದೇ ನೀ ನಾವು ಕಲ್ತೊಂಡೆ ನಾವು ಏನಾಡಿ ಶ್ರಮ ಪಟ್ಟಿ ನಾವು ಏನಾಡಿ
0: ಜಾಸ್ತಿ
1: ನಾವೇನಾಡಿ ಮಾಡ್ತೇವೆ ಕಲ್ತು ತಂದ ಅದಕ್ಕೆ ಬೆಲೆ ತುಂಬ ಇರ್ತದೆ. ಹಂಗಾಗಿ ನೀ ಎಲ್ಲರ್ಲ ನಮ್ಮ ಯುವ ಪೀಳಿಗೆಗೆ ನಾನು ಹೇಳ್ತೇ ಇಸೆ ನೀವೆಲ್ಲರಲ್ಲ ಆಸೆ ಒಂದು ಕಷ್ಟಪಟ್ಟು ನಿಮ್ಮ ದುಡ್ಡಿಂದಾನೆ ಏನಾಡಿ ಸಾಧನೆ ಮಾಡೋಕ್ಕಾಗುತ್ತೋ ಪ್ರಯತ್ನ ಮಾಡಿ. ಹಂಗಾಗಿ ಎಲ್ಲ ಯುವಕರಲ್ಲ ಇನ್ನಿನ್ನು ಜಾಸ್ತಿ ಕಲ್ತಕ್ಕೆ ಪ್ರಯತ್ನ ಮಾಡಿ ಅಂತಾರೆ, ಎಜುಕೇಶನ್ ಮಾಡೋಕ್ಕೆ ಪ್ರಯತ್ನ ಮಾಡಿ.
0: ಈಗಿನ ಒಂದು ಸಮಾಜದಲ್ಲಿ ನಾವು ಕೆಲವೊಂದು ಯುವ ಸಮುದಾಯ ಬ್ಯಾಡ್ ಹ್ಯಾಬಿಟಿ ಅಡಿಕ್ಟ್ ಆಗ್ತದ ನಾವು ನೋಡಿಲ್ಲ, ಗಾಂಜಾ ಇಂಥದ್ದೆಲ್ಲ ಬ್ಯಾಡ್ ಹ್ಯಾಬಿಟಿ ಯುವ ಸಮುದಾಯ ಒಳಗಾಗ ನಿರ್ತದೆ ನಾವು ನೋಡಿಲ್ಲ. ನೀವೊಬ್ಬರು ಕಾನೂನು ಕಲ್ತಂತ ವಕೀಲರಾಗಿ ಇದರ ಬಗ್ಗೆ ಒಂದು ಏನು ಹೇಳಲ್ಲ?
1: ಇತ್ತೀಚೆಗೆ ಅದೇ ಡ್ರಗ್ಸ್ ಆಗಿರ್ಕ ಕೆಲವೊಂದು ದುರಭ್ಯಾಸ ಅಂತ ಹೇಳ್ತಾರೆ ಅದು ಎಲ್ಲರಿಗೆ ಹೈಯೆಸ್ಟ್ ಆಗಿಂಟು. ಸೊ ಅದರ ಕೆಲವೊಂದು ಟೈಮ್ ನೀ ಕೆಲವರು ಏನ್ ಮಾಡ್ತಾರೆ, ನೀವು ಯಾರು ನೋಡಿರಿ ಡ್ರಗ್ಸ್ ಯಾರು ತಿಳಿಸಿ ಯಾರು ನೋಡಿರಿ ನೀವು ರಪ್ಪ ಯಾರ ಮುಟ್ಟೆ ಇದ್ದಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಸರ್, ಇಲ್ಲಾಂದ್ರೆ ಫೋನ್ ಮಾಡೋಕ್ಕೆಲ್ಲ ಹೌದು ಫೋನ್ ಮಾಡೋಕ್ಕೆ ಆಪ್ಷನ್ ಉಂಟು. 100ಗೆ ಫೋನ್ ಮಾಡತ್ತಾರೆ ಅವರು ಪರ್ಸನಲ್ ಆಗಿ ಒಂದು ಕಾಲ್ ರಿಸೀವ್ ಮಾಡಿ ಅವರು ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಸೊ ಯಾರು ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ. ಸೊ ನೀವು ಎಂತರ ಮಾಡೋಕ್ಕಂತಾನೆ ಅವೇರ್ನೆಸ್ ಮಾಡೋಕ್ಕಂತಾನೆ ನಾವು ಹೇಳ್ತಾ ಮಾತ್ರ ಅಲ್ಲ ನೀವೆಲ್ಲರಲ್ಲ ಅದರ ಬಗ್ಗೆ ಯೋಚನೆ ಮಾಡಬೇಕು. ಯಾರಡಿ ಅಲ್ಲಿ ತಪ್ಪು ಕೆಲಸ ಮಾಡಿಲ್ಲ ಅಂತಾನೆ ಅದರ ಬಗ್ಗೆ ನಾವು ಧ್ವನಿ ಎತ್ತಂತಹ ಪ್ರಯತ್ನ ಮಾಡಬೇಕು. ಅದು ನೆಕ್ಸ್ಟ್ ಅವರ ಮಕ್ಕಳಿಗೆ ಆಗಲಿ ಅವರ ಸಂಬಂಧದಾರೆ ಅವ ಯಾರಡಿ ನೆಕ್ಸ್ಟ್ ಅವನಿಂದಾಗಿ ಅಡಿಕ್ಟ್ ಆಗಿ ಅವನ ಹೋಗಕ್ಕೆ ಚಾನ್ಸಸ್ ಉಂಟು. ಸೊ ಅವನೇ ಅಲ್ಲಿ ಸ್ಟಾಪ್ ಹಾಕುಂದ್ರೆ ನಾವು ಯಾರಿಗೆ ಅಡಿ ಇನ್ಫಾರ್ಮ್ ಮಾಡಬೇಕು, ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಬೇಕು ಯಾರಡಿ ಮೊಟ್ಟೆ ನೀ ಕೆಲವೊಮ್ಮೆ ಬೀಟ್ ಪೊಲೀಸ್ನವ್ರಂತ ಹೇಳಿರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಅಥವಾ ಇಲ್ಲಾಡೆ ಫೋನ್ ಮಾಡಿ 100ಗೆ ಫೋನ್ ಮಾಡಿ ತಿಳಿಸತ್ತಲ್ಲ ಅವರು ರಪ್ಪ ಬಂದು ಸ್ಪಾಟಿಂಗ್ ಬರ್ತಾರೆ. ಸೊ ಎಲ್ಲರಲ್ಲ ಆಸೆ ಆಯಾಸ ಅದರ ಬಗ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಹೋಗ್ನಿ ಅಂತ ತಡೆ ಹೇಳೋಕ್ಕೆ ಹೋಗ್ನಿ ಇಲ್ಲಾಡೆ ಕಂಪ್ಲೇಂಟ್ ಕೊಡೋಕ್ಕೆ ಆಡಿ ಹೋಗ್ನಿ ಅಂತೂ ನನ್ನ ಆಶಯ. ಹಂಗೆ ಅಂತಡೆ ಮಾತ್ರ ಸಾಧ್ಯ ಇಂಥಗೆ ದುರಾಭ್ಯಾಸ ಎಲ್ಲ ನಿಲ್ಸೋಕ್ಕೆ ಸಾಧ್ಯ, ಇಲ್ಲಾಡೆ ಇಂಥ ದುರಾಭ್ಯಾಸ ಕಂಟಿನ್ಯೂಸ್ ಆಗಂಡೇ ಹೋಗ್ತು. ಇದರ ನಿಲ್ಸಕ್ಕೆ ಯಾರು ಕಾರಣ ಅಂತ ನಾವೇ ಕಾರಣ, ಅದರ ಸ್ಟಾಪ್ ಮಾಡ್ಕೊಂತ ನಾವೇ ಕಾರಣ. ಸೊ ಅಲ್ಲಿ ಇಲ್ಲಿಗಲ್ಲಿ ಇಂಥಡೆ ಆಗಂಡಿಂಟು ಅಂತಂದ್ರೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡೋಕೆ ಇಂಥಡೆ ಮಾತ್ರ ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಅಂದರೆ.

0: ಮಡಿಕೆ ಮಾಡ್ತ ಕಲೆನ ಸಮಾಜ ತೋರಿಸ್ತಂತ ಕೆಲಸ ಮಾಡಿ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ ಅದರ ಮಡಿಕೆ ಮಾಡ್ತದ ಕೆಲಸ ಹೆಂಗೆ ಮಾಡ್ತದೆ ಅದರ ಪೂರ ನೀವು ಕೆಲಸ ಮಾಡಿರಿ. ಈ ಕಾನ್ಸೆಪ್ಟ್ ನಿಮ್ಮ ಯಾವ ರೀತಿ ಬಂದದ್ದು ಇರ್ತದ ಒಂದು ಹೇಳಲ್ಲ.
1: ನಮ್ಮ ಮನೆ ಮುಂದಿನ ತಲ ಮಡಿಕೆ ಮಾಡಿದ್ದೆ. ಸೊ ನೆಕ್ಸ್ಟ್ ನಾವು ಈಗ ಕೋವಿಡ್ ಟೈಮ್ ನಮ್ಮ ಫ್ರೆಂಡ್ ಬಟ್ ಅಂಡ್ ಬಟ್ ಯೂಟ್ಯೂಬ್ ಚಾನಲ್ ನೀವು ನೋಡ್ತೀವಿ ನಮ್ಮ ಸ್ನೇಹಿತರು. ಸೊ ಅವರು ಕೆಲವೊಂದು ವಿಡಿಯೋಸ್ ಹಾಕೊಂಡಿದ್ದರು ಆ ಟೈಮ್ನಿ ಅವರೆಲ್ಲ ಕೆಲವೊಮ್ಮೆ ನನಗೆ ಸಜೆಸ್ಟ್ ಸುದರ್ಶನ್ ಭಟ್ಲ ಮಿಕ್ಕ ಮನು ಭಟ್ ಅಂತ ಹೇಳಿ ಅವರಿಬ್ಬರೆಲ್ಲ ವಿಡಿಯೋಸ್ ನೀವು ಹಂಗೆಲ್ಲ ಹಾಕಲೇ ಇಲ್ಲ ನೀವು ಒಂದು ಕ್ರಿಯೇಟಿವಿಟಿ ಮಾಡಲೇ ಅಂತ ಹೇಳಿ. ಸೊ ಹಾಗಾಗಿ ನೆಕ್ಸ್ಟ್ ಕಂಟಿನ್ಯೂ ಮಾಡು. ಕೆಲವೊಮ್ಮೆ ಎಡಿಟ್ ಮಾಡುತ್ತಿಂಗೆಲ್ಲ ಕೆಲವೊಮ್ಮೆ ಸಜೆಷನ್ ನಾನು ಅವರೊಟ್ಟಿಗೆ ಕೆಲವೊಮ್ಮೆ ಕೇಳ್ತಿದ್ದೆ. ಸೊ ಆ ಟೈಮ್ನೇ ಅವರು ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಯೂಟ್ಯೂಬ್ ಚಾನಲ್ ಇಲ್ಲಿ ಮಟ್ಟ ಬರ್ಕೊಂಡ್ರೆ ಅವ್ರಿಗೆ ಸಪೋರ್ಟ್ಲ ಖಂಡಿತ ಉಂಟು. ಹಂಗೆ ಕೆಲವು ಫ್ರೆಂಡ್ಸ್ಗಳಾಸೆ ನಮಗೆ ನೀವು ಒಂದು ಬೇತ ವಿಡಿಯೋ ಮಾಡಿ ಹಾಕೋಕು ನೆಕ್ಸ್ಟ್ ಕ್ರಿಯೇಟಿವಿಟಿ ಅಂತ ಆಡಿ ಹೊಸ ವಿಡಿಯೋ ಮಾಡಿ ಹಾಕೋಕು ಅಂತ ಹೇಳಿ ಕೆಲವರು ಪ್ರೋತ್ಸಾಹ ಕೊಟ್ಕೊಂಡಿದ್ದಾರೆ. ಅದೆಲ್ಲ ನಮಗೆ ಇನ್ಸ್ಪೈರ್ ಹಂಗೆ ಒಂದೊಂದು ವಿಡಿಯೋನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕೊಂಡು ಬಂದಿದ್ದೆ.
0: ಈಗ ನಿಮ್ಮ ಮನೆಯಲ್ಲಿ ಮಣ್ಣದ ಮಡಕೆ ಎಲ್ಲ ಮಾಡ್ತಾರೆ. ಈಗ ನೀವು ಈ ಕಲೆನ ನೀವು ನಿಮ್ಮ ಮನೆಯಲ್ಲಿ ಮಾಡಿರಿ. ನೀವು ಈ ಮಡಕೆ ಮಾಡ್ತದಲ್ಲದೆ ಈ ನೀವು ಮಾಡಿದ ಮಡಕೆನೇ ನಿಮ್ಮ ದಿನನಿತ್ಯದ ಬಳಕೆ ಯಾವ ರೀತಿ ಯೂಸ್ ಮಾಡ್ತೀರಿ ಮುಂದೆ ಹೇಳಲ್ಲ ಅಂತ.
1: ಅದೇ ನಾವು ಮಾಡ್ತಕ್ಕಲ್ಲದೆ ನಾವು ಮನೆಯಲ್ಲಾದ್ರೆ ಯೂಸ್ ಮಾಡಿಬಿಡಿ ಅಂತ ಕೇಳ್ತಾ ಅದರಿಂದ ಏನ್ ಲಾಭ ಅಂತ ಹೇಳಿ ಕೇಳುವರು. ಈಗ ಮಣ್ಣದ ಮಡಕೆ ಎಂತಾಡಿ ನೀವು ಮಣಸ್ ಮಾಡ್ತಿರೋ ಅಥವಾ ಮ್ಯಾಗರ ಮಾಡ್ತಿರೋ ಅದರಿಂದ ಏನ್ ಲಾಭ ಅಂತ ಹೇಳಿ ಕೆಲವು ಕೇಳುವರು. ಅದನ್ನ ಕೆಲವು ಅಂಶ ನಮಗೆ ಪಾಸಿಟಿವ್ ಅಂದ್ರೆ ನಮ್ಮ ಬಾಡಿಗೆ ಒಂದೇ ಪಾಸಿಟಿವ್ ಅಂಶ ಉಂಟು. ಕೆಲವೊಂದು ಸ್ಟೀಲ್ ನೀವು ಮಣಸ್ ಮಾಡಿ ಈ ಅಂಶ ಅಂತೇಳಿ ನೆಗೆಟಿವ್ ಅಂಶ ಉಂಟು. ಇದನ್ನ ಪಾಸಿಟಿವ್ ಅಂಶ. ಹಾಗಾಗಿ ಈಗ ನೀವು ಮಡಕೆ ನೀವು ಆಗರ ಮಾಡ್ತಿರಡೆ ಮರದಿನಗೆ ಕೆಲವೊಂದು ಹಾಳಾವುತ್ತು. ಇದು ಸ್ಟೀಲ್ ದೇನೆ ಮಾಡಿರಡೆ ಹಾಳಾವುತ್ತು. ಅದೇ ನೀವು ಮಣ್ಣದ ಮಡಕೆ ಮಾಡಿರಡೆ ಹಾಳತಾನೆ. ಮ್ಯಾಗರ್ ಎಲ್ಲ ಆಸೆ ಕೆಲವೊಂದು ಮರದಿನಗೆ ತುಂಬಾ ರುಚಿಲವಾಗುತ್ತು ಹಾಳಲ್ಲ ಆತಲ್ಲ. ಬಾಕಿ ಸ್ಟೀಲ್ ದೇನೆ ಮಾಡಿರಡೆ ಹಾಳಾತ ಬೇಗ. ಹಾಗಾಗಿ ಮಣ್ಣದ ಮಡಕೆನ ಪ್ರಶಸ್ತಿ ಕೊಟ್ಟು ನಮ್ಮ ಮನೆಯಲ್ಲ ಆಸೆ ನಮ್ಮ ಮ್ಯಾಗರ ವಾಗರ ಮಾಡ್ತು. ಕೆಲವೊಂದು ಕೆಲವೊಮ್ಮೆ ಚಾ ಕುಡಿತಗಳದೇನೆ ಅದರನ್ನೇ ಯೂಸ್ ಮಾಡಿಳು. ಮತ್ತೆ ಇತ್ತೀಚೆಗೆ ಕೆಲವು ಗ್ಲಾಸ್ ಮಗ್ ಅಂತಗೆಲ್ಲ ಮಾಡಿ. ಸೊ ಹಂಗಾಗಿ ಅದರನ್ನೇ ನಾವು ಯೂಸ್ ಮಾಡಕ್ಕೆ ಮಾಡಿಳು.

0: ನೀವು ಒಂದು ಮಡಕೆ ಮಾಡ್ತ ವೃತ್ತಿನ ನಿಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡಿ ಹಾಕಿದ್ದೀರಿ, ಅಂದ್ರೆ ನೀವು ಅದರ ಕಲೆನ ಹಿಂಗೆ ಮಾಡ್ತಂದ್ರೆ ಹೇಳ್ತದ ಪರ ಹಾಕಿದ್ದೀರಿ. ಅದಲ್ಲದೆ ನೀವು ಕೋರ್ಟ್ ಅಲ್ಲಿ ಒಬ್ಬರು ವಕೀಲರಾಗಿ ಅಲ್ಲಿ ಕೋರ್ಟ್ ಅಲ್ಲಿ ಒಂದು ವಾದ ಮಾಡ್ತದೊಂದು ಬೇರೆ ರೀತಿ. ಇಂದು ನೀವು ನಮ್ಮ ರೇಡಿಯೋಲಿ ಬಂದದ್ದು, ಅದಲ್ಲದೆ ನಮಗೆ ಈ ಕುಂಬಾರ ಭಾಷೆಯಲ್ಲಿ ಮಾತನಾಡಲಿರಿ. ಇದರ ಅನುಭವದ ಬಗ್ಗೆ ನೀವು ಯಾವ ರೀತಿ ಹೇಳ್ತೀರಿ ಅಂತ ಒಂದು ಹೇಳಲ್ಲ.
1: ನಂಗೆ ಇದೊಂದು ಸ್ಪೆಷಲ್ ಅಂತ ಹೇಳಲೆ, ಎಂತಕ್ಕಂತಾನೆ ನಮ್ಮ ಭಾಷೆ ನಾನು ಮಾತಾಡ್ಲೆ, ನಂಗೆ ಸ್ಪೆಷಲ್ ಅಂತ ಹೇಳಲೆ. ತುಂಬಾ ಖುಷಿ ಆಗ್ತದೆ ಬಿಕ್ಕ ನಮ್ಮ ಭಾಷೆನೇ ನಾವು ಮಾತಾಡಕ್ಕೆ ನಂಗೆ ಬಿಕ್ಕಲ್ಲ ಖುಷಿ ಆಗ್ತದೆ, ಅಂತಾನೆ ಕಂಫರ್ಟೇಬಲ್ ಆಗ್ತದೆ. ಇಲ್ಲಿ ಬರುತ್ತೀವಿ ಸಡನ್ ಒಮ್ಮೆ ನಿಂತರೋ ಮಾತಾಡ್ತು ನಿಂತರೋ ಮಾತಾಡ್ತು ಅಂತ ಹೇಳಿ ಸ್ವಲ್ಪ ಇದಾಗ್ತದೆ. ಮಿಕ್ಕ ನಾರ್ಮಲ್ ಸಂತೋಷ ಅಣ್ಣ ಮಾತಾಡ್ತಿದ್ದೆ, ಹಂಗೆ ಲೈಕ್ ಮಾತಾಡಕ್ಕೆ ಆತು, ಹಂಗೆ ಎಲ್ಲರ ಸಪೋರ್ಟ್ ಇತ್ತು, ಹಂಗೆ ಹಿಂಗೆ ಮಾತಾಡಕ್ಕೆ. ಹಂಗೆ ನಮ್ಮ ಭಾಷೆನ ಉಳಿಸೋಕ್ಕೆ ಈಗ ನೀನಾದ 90.4 FM ಇಲ್ಲಿ ಬಂದು ನಮ್ಮ ಯಂತ್ರಾಡಿ ಅಚೀವ್ಮೆಂಟ್ ಯಂತ್ರ ಉಂಟು ಅದರ ಹೇಳಕ್ಕೆ, ಮತ್ತೆ ರೇಡಿಯೋದೊಟ್ಟಿಗೆ ನಾವು ಹೇಳ ತಡೆ ಮಾತ್ರ ಆ ವಿಷಯ ಗೊಂತಾವ್ತು, ಇಲ್ಲಾಡೆ ಗೊಂತಾತಲ್ಲ. ನಮ್ಮ ಭಾಷೆನ ಅದರ ಉಳಿಸೋಕ್ಕೂ ತಡೆ ನಾವು ಕಾರಣ, ಅದರ ಉಳಿಸಂತ ಯಾರಂದ್ರೆ ನಾವು. ಸೊ ಹಾಗಾಗಿ ಯಾರಾಡಿ ಇಂಥ ಟ್ಯಾಲೆಂಟೆಡ್ ಯಾರಾಡಿ ಇದ್ದಾರೆ, ಸೊ ಅವರು ಇನ್ಫಾರ್ಮ್ ಮಾಡಿ ಇಂಥರಡಿ ನಿಮ್ಮ ವಿಶೇಷವಾದ ಟ್ಯಾಲೆಂಟ್ ಇಂಥ ಅಡಿತಾಳೆ, ಇಲ್ಲಿ ಬಂದು ಮಾತಾಡಿ ನಮ್ಮ ಭಾಷೆನ ಇನ್ನಾಸು ಹೆಚ್ಚ ಮೇಲೆ ಕೊಂಡಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನೀವುಲ ನಿಮ್ಮ ಸಹಕಾರ ಇದ್ದಾಳೆ ಇನ್ನಾಸು ತಡೆ ನೀನಾದ ಈ ಪ್ರೋಗ್ರಾಮ್ ಮಾಡಿಬಿಡಲು ಇನ್ನಾಸು ಅಭಿವೃದ್ಧಿ ಹಾಕೋಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಸಪೋರ್ಟ್ಲ ಅಗತ್ಯ. ಹಾಗೆ ನೀವುಲ ಎಲ್ಲರಲ್ಲ ಯಾರಲ್ಲ ಯಾರಡಿ ಇಂಟ್ರೆಸ್ಟೆಡ್ ಯಾರಡಿ ಇದ್ದಾಳೆ, ನೀವುಲ ಬಂದು ಇಲ್ಲಿ ನಿಮ್ಮ ಎಂತರಡೆ ಅನಿಸಿಕ್ಕಿತ್ತಡೆ, ನಿಮ್ಮ ನೀವೇನಾಡಿ ಟ್ಯಾಲೆಂಟೆಡ್ ಇದ್ದಾಳೆ, ನೀವು ಯಾರಡಿ ಸಿಂಗಿಂಗ್ ಎಂತರಡಿ ಹೇಳ್ತಿರಾಡೆ, ಅಂತ ಯಾರಡಿ ಟ್ಯಾಲೆಂಟ್ ಇದ್ದೀರಾ ಖಂಡಿತ ನಮ್ಮ ಭಾಷೆನೇ ಬಂದು ಇಲ್ಲಿ ಮಾತಾಡಲ್ಲ. ಸೊ ನಿಮ್ಮ ಸಪೋರ್ಟು ಅಗತ್ಯ. ಹಾಗಾಗಿ ನಿಮ್ಮ ಸಪೋರ್ಟ್ ಇದ್ದಾಳೆ ಅವ್ರಿಗೆಲ್ಲ ಒಂದು ಖುಷಿ ಆಯ್ತು, ನೀವು ಸಪೋರ್ಟ್ ಮಾಡಿರಾಡೆ ಇನ್ನಾಸ ಅವರು ಮೇಲೆ ಹಾಕೋಕ್ಕೆ ಸಾಧ್ಯ. ಹಂಗೆ ಅವ್ರಿಗೆ ಹೊಸ ಹೊಸ ಯೋಚನೆಗಳು ಬರೋಕ್ಕೆ ಸಾಧ್ಯ, ಹೊಸ ಹೊಸ ಟ್ಯಾಲೆಂಟ್ ಬಂದಂಗೆ ಹೊಸ ಹೊಸ ಯೋಚನೆಗಳು ಬಹುದು. ಹಾಗಾಗಿ ನೀವು ಇನ್ನಾಸ ಅವರ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟ್ ಬೇಕು.
0: ವಿನೋದ್ ಕುಂಬಾರ ಅವರ ಒಂದು ಸಂದರ್ಶನ ಕೇಂದ್ರ, ಇದೊಂದು ಸಂದರ್ಶನ ಅಲ್ಲ, ಇದೊಂದು ಜೀವನದ ದೊಡ್ಡ ಪಾಠ ಅಂದೇನೆ ಏನಲ್ಲ. ಡಿಗ್ರಿ ಸಿಕ್ಕದ್ರಲ್ಲಿ ಕೊನೆ ಕಲಸದಂತ ನಮ್ಮ ಅಪ್ಪ ಅಮ್ಮನೇ ಮರೆತ ಒಂದು ಕಾಲಲ್ಲಿ ಒಂದು ವಕೀಲರಾಗಿಲ್ಲ ಮಣ್ಣು ಚಕ್ರವನ್ನು ತಿರುಗಿಸಂಬತ್ತಂತ ವಿನೋದ್ ಅರಿವರು ಈ ಯುಗ ಮಾದರಿಯಿಂದ ಹೇಳಲ್ಲ. ನಿಮ್ಮ ಮಣ್ಣದ ಕೆಲಸ ಮಾಡ್ತಾ ಕೈ ಇಂದು ಕಪ್ಪು ಕೋಟ ಹಾಕಿ ಕೋರ್ಟಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸಿದಂತ ಒಂದು ಕೆಲಸದ ಮುಟ್ಟಿ ಬಂದಿರಿ. ನಿಮ್ಮ ಕೈಯಿಂದ ನ್ಯಾಯದ ಚಕ್ರ ತಿರುಗಲಿ, ಅಂಜನೆ ನಮ್ಮ ಮಡಕೆ ಮಾಡ್ತಂತ ಮಣ್ಣದ ಚಕ್ರಲ್ಲ ತಿರುಗಿರಲಿ. ನೀವು ಬೆಳೆದು ಬಂದಂತ ದಾರಿ ಜನಸಾಮಾನ್ಯರಿಗೆ ಒಂದು ಸ್ಫೂರ್ತಿದಾಯಕವಾಯಿತು ಅಂತ ಹೇಳ್ತೆ. ನಿಮಗೆ ಇನ್ನಷ್ಟು ಸಾಧನೆ ಮಾಡಕ್ಕೆ ಅವಕಾಶಗಳು ಸಿಕ್ಕಲಿ, ಹಂಗೇನೆ ನಿಮ್ಮ ಬೇತೆ ಬೇತೆ ರೀತಿಯಲ್ಲಿ ಗೌರವಗಳೆಲ್ಲ ಒದಗಿ ಬರಲಿ ಅಂತ ಆಶಯನ ತಿಳಿಸಂತ. ಹಂಗೇನೆ ನಿಮ್ಮ ಈ ವಕೀಲ ವೃತ್ತಿ ಮತ್ತೆ ನಿಮ್ಮ ಈ ಮಡಕೆ ಮಾಡಿದ ವೃತ್ತಿ ಎರಡಕ್ಕೆಲ್ಲ ನಮ್ಮ ರೇಡಿಯೋ ನಿನ್ನದ ಕಡೆಯಿಂದ ನಾನು ಹೃದಯಪೂರ್ವಕವಾಗಿ ಶುಭ ಹಾರೈಕೆಯನ್ನು ತಿಳಿಸಿದ್ಲೆ. ನಮ್ಮ ಸ್ಟುಡಿಯೋ ಬಂದು ಇಸತು ಮುಟ್ಟ ನಿಮ್ಮ ಅಮೂಲ್ಯವಾದ ಒಂದು ಸಮಯನ ನೀಡಿದಕ್ಕೆ ನಿಮ್ಮ ನಾನು ಪ್ರೀತಿಪೂರ್ವಕ ಧನ್ಯವಾದ ಹೇಳಿ.
2: ಇಸತಿ ಮುಟ್ಟೋ ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ ಕೇಳಿರಿ. ಈ ಕಾರ್ಯಕ್ರಮದ ನಂಟರು ಯುವ ವಕೀಲ ವಿನೋದ ಕುಂಬಾರ ಉಜಿರೆ, ಮಾತುಕತೆ ನಡೆಸಿಕೊಟ್ಟರು ಸಂತೋಷ್ ಪಿ ಕಡಬ. ಇಂಗೇನೆ ಕೇಳಿರ್ನಿ, ಇದು STM ಕಾಲೇಜ್ ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 FM, ಇದು ಜನಮನದ ನಾದ ತರಂಗ.
3: ಮಾತರಿಗ್ಲಾ ನಮಸ್ಕಾರ, ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು ಕನ್ನಡ ಆದಿಪ್ಪು ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.
4: ಎಲ್ಲರಿಗೂ ನಮಸ್ಕಾರ, ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ STM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
5: ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
6: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
7: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.
8: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
9: ಹೇ ರೀಮಾ, ಸೋಲಾರ್ ಪ್ಯಾನೆಲ್ ಅಳವಡಿಸು, ಸೋಲಾರ್ ಪ್ಯಾನೆಲ್ ಅಳವಡಿಸು ಅಂತ ಎಲ್ಲಾ ಗೆಳತಿರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
10: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ 0 ಕರ್ನೆ ಕಾ ಭಿ ಹೈ.
9: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ 0 ಬಂತು. ನೀವು ಅಳವಡಿಸಿಕೊಳ್ಳಿ.
7: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.
11: ಎಲ್ರಿಗೂ ನಮಸ್ತೆ. ನಾನು ನಿಮ್ ಪ್ರೀತಿಯ ಕುಮಾರೇಶ್. ಟಾಕಿಂಗ್ ಟೈಮ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನಮ್ಮ ಆರೋಗ್ಯ ಕೈ ಕೊಟ್ಟಾಗ ಫಸ್ಟ್ ಹೋದೆ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ಗೆ ಬರೋ ಎಲ್ಲ ಪೇಷಂಟ್ಗಳನ್ನು ನೋಡಿಕೊಂಡು, ಡಾಕ್ಟರ್ ಹತ್ರ ಕರ್ಕೊಂಡು, ಏನ್ ಸಮಸ್ಯೆ ಅಂತ ಗೊತ್ತಾದಾಗ ನಮ್ಮ ಸೇವೆಯನ್ನು ಮಾಡೋಕೆ ಸದಾ ಸಿದ್ಧರಿರುವ ಬಹು ಅಮೂಲ್ಯ ವ್ಯಕ್ತಿಗಳು ಯಾರಂದ್ರೆ ನರ್ಸ್ಗಳು. ನರ್ಸ್ ಅಂದ್ರೆ ಕೇವಲ ರೋಗಿಯನ್ನ ನೋಡಿಕೊಳ್ಳೋರು ಮಾತ್ರ ಅಲ್ಲ, ಸಹಾನುಭೂತಿ ಮತ್ತು ಮಾನವೀಯತೆಯ ಜೀವಂತ ರೂಪವೇ ನರ್ಸ್ಗಳು. ನರ್ಸ್ ಸೇವೆ ಅಂದ್ರೆ ಕೇವಲ ವೃತ್ತಿ ಅಲ್ಲ, ಅದು ಮಾನವ ಧರ್ಮ, ಕರ್ತವ್ಯ ಮತ್ತು ಸೇವಾಭಾವದ ಸಂಕೇತ. ಹಾಗಾಗಿ ಆರೋಗ್ಯ ರಕ್ಷಣೆಯಲ್ಲಿ ವೈದ್ಯರ ಜೊತೆಗೆ ಕಾರ್ಯನಿರ್ವಹಿಸುವ ನರ್ಸ್ಗಳು ಈ ಸಮಾಜದ ಅತ್ಯಂತ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ. ನರ್ಸ್ಗಳು ಆರೋಗ್ಯ ಸೇವಾ ವ್ಯವಸ್ಥೆಯ ಪ್ರಮುಖ ಆಧಾರ ಸ್ತಂಭಗಳು. ವೈದ್ಯಕೀಯ ಜ್ಞಾನ, ಮಾನವೀಯತೆ, ಸಹನೆ ಮತ್ತು ತ್ಯಾಗವನ್ನ ಒಂದೇ ವೃತ್ತಿಯಲ್ಲಿ ಒಗ್ಗೂಡಿಸುವವರು ನರ್ಸ್ಗಳು. ರೋಗಿಯ ಜನನದಿಂದ ಮರಣದವರೆಗೆ, ಅಸ್ವಸ್ಥತೆಯಿಂದ ಪುನಶ್ಚೇತನದವರೆಗೆ ಪ್ರತಿಯೊಂದು ಹಂತದಲ್ಲೂ ನರ್ಸ್ಗಳ ಸೇವೆ ಬಹುಮುಖ್ಯವಾದದ್ದು. ನರ್ಸ್ಗಳು ಕೇವಲ ಚಿಕಿತ್ಸೆಯ ಸಹಾಯಕರು ಮಾತ್ರ ಅಲ್ಲ, ರೋಗಿಯ ಜೀವದ ರಕ್ಷಕರು ಹಾಗೂ ಆರೈಕೆದಾರರು.

ರೋಗಿಗಳ ಆರೈಕೆದಾರರಾಗಿ ನರ್ಸ್ಗಳು. ಹೌದು, ನರ್ಸ್ಗಳು ರೋಗಿಯ ದೈನಂದಿನ ಆರೈಕೆಯನ್ನು ನೋಡಿಕೊಳ್ತಾರೆ. ರೋಗಿಯ ಸ್ವಚ್ಛತೆ, ಆಹಾರ, ವಿಶ್ರಾಂತಿ, ಆರಾಮ ಮತ್ತು ಸುರಕ್ಷತೆಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇರ್ತಾರೆ. ಕೆಲವು ರೋಗಿಗಳು ನಡೆಯಲು ಸಾಧ್ಯವಾಗದ ಸ್ಥಿತಿಯಲ್ಲಿರ್ತಾರೆ. ಅಂತಹ ರೋಗಿಗಳ ಪ್ರತಿಯೊಂದು ಆರೈಕೆಯನ್ನು ಮಾಡ್ತಾರೆ. ಆಗ ಅವರು ಕೇವಲ ನರ್ಸ್ಗಳ ರೀತಿಯಲ್ಲಿ ಕಾಣಲ್ಲ, ಬದಲಾಗಿ ತಾಯಿಯ ರೀತಿಯಲ್ಲಿ ಕಾಣ್ತಾರೆ.

ಆರೋಗ್ಯ ಸಂರಕ್ಷಕರಾಗಿ ನರ್ಸ್ಗಳು. ಹೌದು, ರೋಗಿಯ ಆರೋಗ್ಯ ಸ್ಥಿತಿಯನ್ನು ನಿತ್ಯ ಗಮನಿಸಿ ಸಣ್ಣ ಬದಲಾವಣೆಯನ್ನು ಗುರುತಿಸಿ ತಕ್ಷಣ ವೈದ್ಯರಿಗೆ ಮಾಹಿತಿ ನೀಡುವ ಕೆಲಸವನ್ನು ನರ್ಸ್ಗಳು ಮಾಡ್ತಾರೆ. ಇದರಿಂದ ಎಷ್ಟೋ ಮಂದಿಯ ಪ್ರಾಣ ಉಳಿಸುವಲ್ಲಿ ಮೊದಲ ಪಾತ್ರವನ್ನು ನರ್ಸ್ಗಳು ಮಾಡಿರ್ತಾರೆ. ಸಂಪರ್ಕ ಸೇತುವೆಯಾಗಿ ರೋಗಿ, ವೈದ್ಯರು ಮತ್ತು ಕುಟುಂಬದವರ ನಡುವಿನ ಸಂವಹನವನ್ನು ಸುಗಮಗೊಳಿಸುವ ಜವಾಬ್ದಾರಿ ನರ್ಸ್ಗಳದ್ದಾಗಿರುತ್ತೆ. ಪ್ರತಿಯೊಂದು ಮಾಹಿತಿಯನ್ನು ರೋಗಿ ಮತ್ತು ಅವರ ಕುಟುಂಬದವರಿಗೆ ನೀಡುವ ಪ್ರಯತ್ನವನ್ನು ನರ್ಸ್ಗಳು ಮಾಡ್ತಾರೆ. ಅಷ್ಟೇ ಅಲ್ಲದೆ ರೋಗಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡುವ ಜೊತೆಗೆ ಅದರ ಪ್ರಯೋಜನವನ್ನು ಪಡೆಯಲು ಸಹಾಯ ಮಾಡ್ತಾರೆ. ಮಾನಸಿಕ ಬೆಂಬಲವನ್ನು ನೀಡ್ತಾರೆ. ಆಸ್ಪತ್ರೆಗೆ ದಾಖಲಾಗುವ ಅನೇಕ ರೋಗಿಗಳಲ್ಲಿ ಭಯ, ಆತಂಕ ಮತ್ತು ನೋವಿರುತ್ತೆ. ಇಂತಹ ಸಂದರ್ಭದಲ್ಲಿ ರೋಗಿಗಳಿಗೆ ಧೈರ್ಯ ತುಂಬುವ ಕೆಲಸವನ್ನ ನರ್ಸ್ಗಳು ಮಾಡ್ತಾರೆ. ಇದರಿಂದ ಎಷ್ಟೋ ರೋಗಿಗಳು ಚಿಕಿತ್ಸೆಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುವ ಜೊತೆಗೆ ಬೇಗ ಗುಣಮುಖರಾಗ್ತಾರೆ. ಆರೋಗ್ಯ ಶಿಕ್ಷಕರಾಗಿ ನರ್ಸ್ಗಳು ಸಾರ್ವಜನಿಕ ಸ್ವಚ್ಛತೆ, ಪೋಷಣೆ, ಲಸಿಕೆ, ರೋಗ ನಿರೋಧಕ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸ್ತಾರೆ. ಪಲ್ಸ್ ಪೋಲಿಯೋ ಲಸಿಕೆ, ರಕ್ತದಾನ ಶಿಬಿರ, ಶಾಲಾ ಮಕ್ಕಳಿಗೆ ಆರೋಗ್ಯ ಅಭಿಯಾನ ಮುಂತಾದ ಕಾರ್ಯಗಳಲ್ಲಿ ನರ್ಸ್ಗಳು ತಮ್ಮ ಪಾತ್ರವನ್ನು ವಹಿಸ್ತಾರೆ.

ನರ್ಸ್ಗಳ ಕರ್ತವ್ಯಗಳು ದೈಹಿಕ, ಮಾನಸಿಕ ಮತ್ತು ತಾಂತ್ರಿಕ ಅಂಶಗಳನ್ನು ಒಳಗೊಂಡಿರುತ್ತೆ. ತಾಪಮಾನ, ರಕ್ತದೊತ್ತಡ, ನಾಡಿ, ಉಸಿರಾಟ ಪ್ರಮಾಣದ ಪರಿಶೀಲನೆ, ಔಷಧ ನೀಡುವಂಥದ್ದು, ಗಾಯಗಳ ಡ್ರೆಸ್ಸಿಂಗ್ ಮತ್ತು ಸೋಂಕು ನಿಯಂತ್ರಣ, ಶಸ್ತ್ರಚಿಕಿತ್ಸೆಯ ಮೊದಲು ಮತ್ತು ನಂತರ ರೋಗಿಯ ಆರೈಕೆ, ತುರ್ತು ಪರಿಸ್ಥಿತಿಯಲ್ಲಿ CPR ಮತ್ತು ಪ್ರಥಮ ಚಿಕಿತ್ಸೆ ಮುಂತಾದವುಗಳನ್ನು ನರ್ಸ್ಗಳು ಮಾಡ್ತಾರೆ. ವೈದ್ಯಕೀಯ ದಾಖಲೆಗಳ ನಿರ್ವಹಣೆಯನ್ನು ಅತ್ಯಂತ ಕ್ರಮಬದ್ಧವಾಗಿ ಮಾಡ್ತಾರೆ. ನರ್ಸ್ಗಳಿಲ್ಲದೆ ಯಾವುದೇ ಆಸ್ಪತ್ರೆ ಕಾರ್ಯನಿರ್ವಹಿಸುವುದು ಅಸಾಧ್ಯ. ರೋಗಿಯೊಂದಿಗೆ ಅತಿ ಹೆಚ್ಚು ಸಮಯ ಕಳೆಯುವವರು ನರ್ಸ್ಗಳೇ. ಚಿಕಿತ್ಸೆಯ ಯಶಸ್ಸಿಗೆ ನೇರವಾಗಿ ಪ್ರಭಾವ ಬೀರುವವರು ನರ್ಸ್ಗಳೇ. ಆರೋಗ್ಯ ಸೇವೆಯನ್ನು ಮಾನವೀಯವಾಗಿ ಮಾಡುವವರು ನರ್ಸ್ಗಳೇ.

ಆರೋಗ್ಯ ಸೇವೆಯನ್ನು ಮಾಡ್ತಾ ಸಮಾಜಕ್ಕೆ ಬಹು ಅಮೂಲ್ಯ ವ್ಯಕ್ತಿಗಳಾಗಿರುವ ನರ್ಸ್ಗಳ ಜೀವನ ಅಂದುಕೊಂಡಷ್ಟು ಸುಲಭವಿಲ್ಲ. ಅನೇಕ ಕಠಿಣ ಪರಿಸ್ಥಿತಿಯಲ್ಲೂ ತಮ್ಮ ಸೇವೆಯನ್ನು ಮಾಡ್ತಾ ಇರುವ ನರ್ಸ್ಗಳು ತಾವು ಎದುರಿಸುವ ಸವಾಲು ತುಂಬ ಇದೆ. ದೀರ್ಘ ಸಮಯ ನಿಂತು ಕೆಲಸ, ಭಾರ ಎತ್ತುವಂಥದ್ದು, ನಿದ್ರೆಯ ಕೊರತೆ ಮುಂತಾದ ಸವಾಲುಗಳನ್ನು ನರ್ಸ್ಗಳು ಎದುರಿಸ್ತಾ ಇರ್ತಾರೆ. ಆಸ್ಪತ್ರೆ ಅಂತ ಹೇಳಿದಾಗ ಅಲ್ಲಿ ಎಲ್ಲೋ ಕಣ್ಮುಂದೆ ಕಾಣ್ತಾ ಇರುತ್ತೆ. ರೋಗಿಗಳ ಮರಣ, ನೋವು ಮತ್ತು ಕುಟುಂಬದ ದುಃಖವನ್ನು ನಿತ್ಯ ನೋಡ್ತಾ ಇರ್ತಾರೆ. ಈ ಎಲ್ಲ ಚಿತ್ರಣಗಳ ನಡುವೆ ಮಾನಸಿಕವಾಗಿ ಎಲ್ಲೂ ಕುಗ್ಗದೆ ತಮ್ಮ ಸೇವೆಯನ್ನು ಮಾಡ್ತಾ ಇರ್ತಾರೆ ನರ್ಸ್ಗಳು. ಅಧಿಕ ಕೆಲಸದ ಒತ್ತಡ, ಕಡಿಮೆ ವಿಶ್ರಾಂತಿ, ಹೆಚ್ಚು ಕೆಲಸ ಮಾಡಿದರೂ ಅಷ್ಟೇ ವೇತನ, ಕೈಗೆ ಸಿಗೋ ವೇತನ ಕುಟುಂಬ ನಿರ್ವಹಣೆಗೂ ಸಾಕಾಗದೇ ಇರುವ ಪರಿಸ್ಥಿತಿ, ಇದೆಲ್ಲದರ ನಡುವೆ ತಮ್ಮ ಕರ್ತವ್ಯವನ್ನು ಯಾವತ್ತೂ ನರ್ಸ್ಗಳು ಮರೆಯೋದಿಲ್ಲ. ಸೋಂಕು ರೋಗಗಳು, ರಾಸಾಯನಿಕ ಔಷಧಿಗಳು, ಮಾನಸಿಕ ಹಿಂಸೆ ಮುಂತಾದವುಗಳ ನಡುವೆ ಕೆಲಸ ಮಾಡುವ ಅನಿವಾರ್ಯತೆ, ಕೆಲವೊಮ್ಮೆ ಬದಲಾದ ಶಿಫ್ಟ್ಗಳಿಂದ ತಮ್ಮ ಕೌಟುಂಬಿಕ ಜೀವನಕ್ಕೂ ತೊಂದರೆ ಆಗ್ತಾ ಇದ್ರು, ಅದೆಲ್ಲವನ್ನು ಸಹಿಸಿಕೊಂಡು ಆರೋಗ್ಯ ಸೇವೆಯಲ್ಲಿ ತೊಡಗಿಕೊಳ್ತಾರೆ. ನರ್ಸ್ಗಳ ಸೇವೆ ಆರೋಗ್ಯ ಕ್ಷೇತ್ರದ ಹೃದಯ ಭಾಗ, ಮಾನವೀಯತೆ, ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುತ್ತಮ ಉದಾಹರಣೆ. ರೋಗಿಯ ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಹಾಗೂ ಭಾವನಾತ್ಮಕ ಬೆಂಬಲವನ್ನು ನೀಡುವಲ್ಲಿ ನರ್ಸ್ಗಳ ಪಾತ್ರ ಅಪಾರವಾಗಿದೆ. ವೈದ್ಯರು ನೀಡುವ ಚಿಕಿತ್ಸೆ ಯಶಸ್ವಿಯಾಗಲು ನರ್ಸ್ಗಳ ನಿತ್ಯ ಶ್ರಮ, ಕಾಳಜಿ ಮತ್ತು ಜವಾಬ್ದಾರಿ ಅನಿವಾರ್ಯವಾಗಿದೆ. ನರ್ಸ್ಗಳು ಆರೋಗ್ಯ ಕ್ಷೇತ್ರದ ಮೌನ ಶಕ್ತಿಗಳು. ಅವರ ಸೇವೆ, ತ್ಯಾಗ ಮತ್ತು ಸಹನೆ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆಯಾಗಿದೆ. ಆದ್ದರಿಂದ ನರ್ಸ್ಗಳ ಸೇವೆಯನ್ನು ಕೇವಲ ವೃತ್ತಿಯೆಂದು ಭಾವಿಸದೆ ಸಮಾಜದ ಹಿತಕ್ಕಾಗಿ ಸಮರ್ಪಿತವಾದ ಮಹಾನ್ ಸೇವೆ ಅಂತ ಪರಿಗಣಿಸಬೇಕು. ಅವರಿಗೆ ಅಗತ್ಯವಾದ ಗೌರವ ಬೆಂಬಲವನ್ನು ನೀಡಬೇಕು. ನರ್ಸ್ಗಳ ಸೇವೆಯಿಲ್ಲದೆ ಸಮರ್ಥ ಮತ್ತು ಮಾನವೀಯ ಆರೋಗ್ಯದ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ ಅಲ್ವಾ?

0: ಇದಾಗಿತ್ತು ಈ ವಾರದ ಟಾಕಿಂಗ್ ಟೈಮ್. ಮುಂದಿನ ವಾರ ಇನ್ನೊಂದು ಟಾಪಿಕ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ

ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರೂ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡುಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 ಎಫ್ಎಂ ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬ್ಯುಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in. ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಚಾ ಐಕೋಪಿಯನೋ ಉಜ್ರೆ ಎಸ್ಡಿಎಂ ಕಾಲೇಜ್ ಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋಪ್ಯಾ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಮುಕ್ ಲೆಂಗೇತ್, ಸಾಹಿತಿ ಲಾಯ್ಡ್ರೇಗೋ, ಅನಿ ರೋಷನ್ ಕ್ರಾಸ್ತ, ಸಂಗೀತ್ ವೆನಿಲ್ ವೇಗಸ್, ಗೈಲೆಲೇಸಾವ್ನ ಸಾಟ್ ಪ್ರಜುತ್ ಡೇಸಾ, ಗೀತ್ ಚಿಂತ್ನಾನ್ ಎತಾಯ್.

0: ಅನಿವಾರ್ಯ.
1: ನೆನಪಿರಲಿ, ಲೈಂಗಿಕ ರೋಗಗಳು ಹಾಗೂ ಜನನಾಂಗ ಮಾರ್ಗ ಸೋಂಕುಗಳು ಎಚ್ಐವಿ ಸೋಂಕಿಗೆ ದಾರಿ ಮಾಡಿಕೊಡುವುದು.
2: ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ಪರೀಕ್ಷೆ ಮತ್ತು ಚಿಕಿತ್ಸೆಗಳು ಅಗತ್ಯ

0: ಮುಟ್ಟೋದ್ರಿಂದ
1: ಬರೋದಿಲ್ಲ,
0: ಕೈ ಕುಲ್ಕೋದ್ರಿಂದ
1: ಬರೋದಿಲ್ಲ,
0: ಹಪ್ಕೊಳ್ಳೋದ್ರಿಂದ
1: ಬರೋದಿಲ್ಲ,
0: ಮುದ್ದು ಮಾಡೋದ್ರಿಂದ
1: ಬರೋದಿಲ್ಲ,
0: ಜೊತೆಲೆ ಊಟ ಮಾಡೋದ್ರಿಂದ
1: ಬರೋದಿಲ್ಲ,
0: ಸೊಳ್ಳೆ ಕೀಟ ಕಚ್ಚೋದ್ರಿಂದ
1: ಬರೋದಿಲ್ಲ,
0: ಜೊತೆಯಾಗಿ ಓದೋದ್ರಿಂದ ಕೆಲಸ ಮಾಡೋದ್ರಿಂದ
1: ಬರೋದಿಲ್ಲ,
0: ಕೆಮ್ಮು ಸೀನೋದ್ರಿಂದ
1: ಬರೋದಿಲ್ಲ,
0: ಒಂದೇ ಶೌಚಾಲಯ ಬಳಸೋದ್ರಿಂದ
1: ಬರೋದಿಲ್ಲ.
0: ಅಯ್ಯೋ ಏನು ಬರೋದಿಲ್ಲ,
2: HIV AIDS ಬರೋದಿಲ್ಲ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.